ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಇಂದಿನ ಪಂಚಾಂಗ ಶಕವರ್ಷ 1948, ಭಾದ್ರಪದ ಮಾಸದ 6ನೇ ದಿನ ಅಂದರೆ 2026ನೇ ಇಸವಿಯ ಆಗಸ್ಟ್ ತಿಂಗಳ 28ನೇ ತಾರೀಕು ಶುಕ್ರವಾರ. ಎಫ್ಎಂ ರೇನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸಮಯ ಆಗ್ತಾ ಇದೆ 6:01. ಇವತ್ತಿನ ಶುಭ ನುಡಿ: ಕರ್ತವ್ಯದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅನೇಕ ಕಾರಣಗಳಿರ್ತವೆ, ಆದರೆ ಕರ್ತವ್ಯ ನಿರ್ವಹಣೆಗೆ ಇರುವುದೊಂದೇ ದಾರಿ, ಅದು ಕಾರಣವನ್ನು ಅರಿತು ಕಾರ್ಯನಿರ್ವಹಿಸುವಂತಹದ್ದು.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು, ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು, ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ. ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
4: ಟ್ಯೂನ್ ಮಾಡಿ 101.3 ಎಫ್ಎಂ.
5: ಅಂದ ಕೊಟ್ಟ ಭಾಷೆ,
6: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
7: ರೋಮಾಂಚನವೇ ಕನ್ನಡ.
5: ಕನ್ನಡ ನಮ್ಮ ಕನಸು,
6: ಕನ್ನಡ ನಮ್ಮ ಮನಸ್ಸು.
5: ಕನ್ನಡವನ್ನು ಬಳಸು, ಉಳಿಸು.

0: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ. ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. 6:11 ಆಗ್ತಾ ಇದೆ. ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇದು. ಎಸ್ ಕಾರ್ಯಕ್ರಮದ ಆರಂಭದಲ್ಲಿ ಬಿ ಆರ್ ಛಾಯಾ ಅವರು ಧ್ವನಿಯಾಗಿರುವಂತಹ ಗಣಪತಿಯ ಸ್ತುತಿಯೊಂದಿಗೆ ಈ ಒಂದು ದಿನ ಆರಂಭ ಆಗ್ತಾ ಇದೆ, ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:15. ಬಿಆರ್ ಛಾಯಾ ವೃದ್ಧನಿಯಾಗಿರುವಂತಹ ಈ ಒಂದು ಗೀತೆಯೊಂದಿಗೆ ಇವತ್ತಿನ ಈ ನಾದಾರ್ಚನೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಶ್ರಾವಣ ಮಾಸದ ಪಾವನ ಹುಣ್ಣಿಮೆಯ ಈ ಮಂಗಳ ಮುಂಜಾನೆ ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತವಾದಂತಹ ರಕ್ಷಾಬಂಧನದ ಹಬ್ಬದ ದಿನ ಇವತ್ತು. ಎಲ್ಲ ಆತ್ಮೀಯ ಕೇಳುಗರಿಗೂ ಸಹ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು, ಮುಂಜಾನೆಯ ಪ್ರಣಾಮಗಳು. ಆಕಾಶವಾಣಿ ಎಫ್ಎಂ ರೇನ್ಬೋ ವಾಹಿನಿಯಲ್ಲಿ ಇದು ಭಕ್ತಿ ಮತ್ತು ಪ್ರೇಮದ ಅಪೂರ್ವ ಸಂಗಮ ನಾದಾರ್ಚನೆ. ಸ್ನೇಹಿತರೆ, ರಕ್ಷಾಬಂಧನ ಅಂತಂದರೆ ಕೇವಲ ಕೈಗೆ ಕಟ್ಟುವಂತಹ ಒಂದು ದಾರ ಅಲ್ಲ, ಅದು ಜನ್ಮ ಜನ್ಮಾಂತರದ ಪ್ರೀತಿ, ಪರಸ್ಪರ ರಕ್ಷಣೆ ಮತ್ತು ನಂಬಿಕೆಯ ಪವಿತ್ರವಾದಂತಹ ಸಂಕೇತ. ಮುಂಜಾನೆಯ ಈ ಪವಿತ್ರ ಹೊತ್ತಿನಲ್ಲಿ ಅಣ್ಣ ತಂಗಿಯರ, ಅಕ್ಕ ತಮ್ಮಂದಿರ ಅನುಬಂಧವನ್ನು ನೆನೆಯುತ್ತ ಈ ಒಂದು ಸುಂದರ ಭಕ್ತಿಗೀತೆಯೊಂದಿಗೆ ಇವತ್ತಿನ ನಾದಾರ್ಚನೆಯನ್ನು ಮುಂದುವರೆಸೋಣ. ಇದೀಗ ಮುಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಾಗಿರುವಂತಹ ಈ ಗೀತೆ ನಿಮಗಾಗಿ.

ರೂಪಾದೀಪಾದನಿಯಾದಂತಹ ಪುರಂದರದಾಸರ ಕೀರ್ತನೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:25. ಸ್ನೇಹಿತರೆ, ರಕ್ಷಾಬಂಧನದ ಹಿನ್ನೆಲೆಯನ್ನು ನೋಡಿದಾಗ ನಮಗೆ ತಕ್ಷಣ ನೆನಪಾಗುವಂಥದ್ದು ಶ್ರೀಕೃಷ್ಣ ಮತ್ತು ದ್ರೌಪದಿಯ ಅಪೂರ್ವ ಬಂಧ. ಶಿಶುಪಾಲನ ವಧೆಯ ಸಮಯದಲ್ಲಿ ಕೃಷ್ಣನ ಬೆರಳಿಗೆ ಗಾಯವಾಗಿ ರಕ್ತ ಬಂದಾಗ ದ್ರೌಪದಿ ಯೋಚನೆ ಮಾಡದೆ ತನ್ನ ಬೆಲೆಬಾಳುವಂತಹ ರೇಷ್ಮೆ ಸಿರಿಯ ಸೆರಗನ್ನು ಹರಿದು ಕೃಷ್ಣನ ಬೆರಳಿಗೆ ಕಟ್ತಾಳೆ. ಆ ಒಂದು ಸಣ್ಣ ಬಟ್ಟೆಯ ತುಂಡನ್ನು ರಕ್ಷಾಸೂತ್ರ ಅಂತ ಸ್ವೀಕರಿಸಿದಂತಹ ಪರಮಾತ್ಮ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗವಾಗುವಂತಹ ಸಂದರ್ಭದಲ್ಲಿ ಅಕ್ಷಯ ವಸ್ತ್ರವನ್ನು ನೀಡಿ ರಕ್ಷಣೆ ಮಾಡ್ತಾನೆ. ಅಂದರೆ ಭಕ್ತಿಯಿಂದ ಕಟ್ಟುವಂತಹ ಒಂದು ದಾರಕ್ಕೆ ಭಗವಂತನನ್ನೇ ಸೆಳೆಯುವಂತಹ ಶಕ್ತಿ ಇದೆ ಅನ್ನುವಂಥದ್ದು ಇಲ್ಲಿ ನಮಗೆ ತಿಳಿದು ಬರುತ್ತೆ. ಸ್ನೇಹಿತರೆ, ಇದೇ ರೀತಿಯಂತಹ ಮತ್ತಷ್ಟು ಮಗದಷ್ಟು ಮಾಹಿತಿನ ಕಲೆ ಹಾಕ್ತಾ ಸಾಗೋಣ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಈಗ ಮೂಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಾಗಿರುವಂತಹ ದತ್ತನ ನೆನೆ ಮನವೇ ಅನ್ನುವಂತಹ ಗೀತೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ನಾದಾರ್ಚನೆ. ಇವತ್ತು ರಕ್ಷಾಬಂಧನದ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತಿನ ಶ್ರಾವಣ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಅಥವಾ ಉಪಾಕರ್ಮ ಅಂತಲೂ ಕೂಡ ಆಚರಿಸಲಾಗುತ್ತೆ. ಈ ದಿನ ಯಜ್ಞೋಪವೀತವನ್ನು ಅಂದರೆ ಜನಿವಾರವನ್ನು ಬದಲಾಯಿಸಿ ನಮ್ಮ ಪ್ರಾಚೀನ ಋಷಿ ಮನೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಋಷಿ ತರ್ಪಣವನ್ನು ಮಾಡಲಾಗುತ್ತೆ. ಇದರ ಆಧ್ಯಾತ್ಮಿಕ ಅರ್ಥ ಏನಪ್ಪ ಅಂತಂದರೆ, ನಮ್ಮ ಕರ್ತವ್ಯ, ಶಿಸ್ತು ಮತ್ತು ಸದಾಚಾರದ ದಾರವನ್ನು ಮತ್ತೊಮ್ಮೆ ದೃಢಪಡಿಸಿಕೊಳ್ಳುವಂತಹದ್ದು. ರಕ್ಷಾಸೂತ್ರವಾಗಲಿ ಅಥವಾ ಯಜ್ಞೋಪವೀತವಾಗಲಿ, ನಾವೆಲ್ಲರೂ ಸಹ ಸಮಾಜದಲ್ಲಿ ಧರ್ಮ ಮತ್ತು ಮೌಲ್ಯಗಳನ್ನು ರಕ್ಷಿಸಬೇಕು.

ಅನ್ನುವಂಥ ಒಂದು ಸಂಕಲ್ಪವೇ ಇದರ ಹಿಂದಿರುವಂತಹ ಶಕ್ತಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಗುರುದೇವ ರವೀಂದ್ರನಾಥ್ ಟ್ಯಾಗೂರ್ ಅವರು ಬಂಗಾಳ ವಿಭಜನೆಯ ಸಮಯದಲ್ಲಿ ಸಮಾಜದಲ್ಲಿ ಒಗ್ಗಟ್ಟನ್ನು ತರೋದಕ್ಕೆ ಎಲ್ಲರೂ ಸಹ ಪರಸ್ಪರ ರಾಖಿ ಕಟ್ಟಿಕೊಳ್ಳುವಂತಹ ಚಳುವಳಿಯನ್ನು ಆರಂಭಿಸಿದರು. ಅಷ್ಟೇ ಅಲ್ಲ, ನಮಗೆ ಆಮ್ಲಜನಕ ನೆರಳು ನೀಡುವಂತಹ ಮರಗಿಡಗಳಿಗೆ ರಕ್ಷಾಸೂತ್ರವನ್ನು ಕಟ್ಟಿ ಪ್ರಕೃತಿ ರಕ್ಷಣೆ ಮಾಡುವಂತಹ ಸುಂದರ ಪರಂಪರೆಯೂ ಸಹ ನಮ್ಮಲ್ಲಿದೆ. ಸಮಾಜದ ಪ್ರತಿಯೊಬ್ಬ ಹೆಣ್ಣುಮಗಳನ್ನು ಸಹ ಗೌರವಿಸುವಂತಹದ್ದು, ನಮ್ಮ ಪ್ರಕೃತಿಯನ್ನು ರಕ್ಷಿಸುವಂತಹದ್ದು ಕೂಡ ಇವತ್ತಿನ ರಕ್ಷಾಬಂಧನದ ಒಂದು ದೊಡ್ಡ ಸಂದೇಶವಾಗುತ್ತೆ. ಸ್ನೇಹಿತರೆ, ಇದೀಗ ಮತ್ತೊಂದು ಗೀತೆ ನಿಮಗಾಗಿ ಸಿದ್ಧವಾಗಿ ಕೂತಿದೆ ನಮ್ಮ ಪ್ಲೇಲಿಸ್ಟಲ್ಲಿ. ಪಿ ವಿ ಶ್ರೀನಿವಾಸ ಅವರೊಡನೆಯಾಗಿರುವಂತಹ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಅನ್ನುವಂತಹ ಗೀತೆ, ಶ್ರೀಕೃಷ್ಣ ದೇವರಾಯ ಚಲನಚಿತ್ರದ ಹಾಡು, ಎಸ್ ಜಾನಕಿ ಮತ್ತು ಪಿ ಸುಶೀಲ ಅವರು ಸಹ ಈ ಒಂದು ಹಾಡಿಗೆ ದನಿಗೂಡಿಸಿದ್ದಾರೆ. ಕಣಗಾಲ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಮಹಾಸತಿ ಅನಸೂಯ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಪ್ರೀತಿ, ವಿಶ್ವಾಸ ಮತ್ತು ಭಕ್ತಿಯ ರಕ್ಷಾಸೂತ್ರವನ್ನು ಹೃದಯಕ್ಕೆ ಕಟ್ಕೊಳ್ತಾ ಮುಂಜಾನೆಯ ಈ ಪವಿತ್ರ ನಾದಾರ್ಚನೆ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಇವತ್ತಿನ ರಕ್ಷಾಬಂಧನದ ಶುಭ ದಿನದಂದು ನಿಮ್ಮ ಒಡಹುಟ್ಟಿದವರಿಗೆ, ಹಿತೈಷಿಗಳಿಗೆ ಪ್ರೀತಿಯಿಂದ ರಾಖಿ ಕಟ್ಟಿ ಸಿಹಿ ಹಂಚಿ ಹಬ್ಬವನ್ನು ಆನಂದದಿಂದ ಆಚರಿಸಿ. ಎಲ್ಲ ಸಹೋದರಿಯರ ಆಶೀರ್ವಾದ, ಪ್ರಾರ್ಥನೆ ಮತ್ತು ಎಲ್ಲ ಸಹೋದರರ ರಕ್ಷಣೆ ಸದಾ ನಿಮ್ಮ ಕುಟುಂಬಗಳ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ 7:15 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇದೀಗ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮುಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದನಿಯಾಗಿರುವಂತಹ ಭಕ್ತ ಪ್ರಹ್ಲಾದ ಚಲನಚಿತ್ರದ ಈ ಹಾಡು. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಆಕಾಶವಾಣಿ
3: ಆಯಿಸು ಕನ್ನಡ ಡಿಂ ಡಿಮವ ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ್ರು, ಗ್ರಾಮೀಣ ಜೀವನದ ಮಹತ್ವ, ಸರಳ ಜೀವನದ ತತ್ವ ಸಾರಿದ ಗಾಂಧಿವಾದಿ, ಪ್ರಬಂಧಗಳಿಂದ ಸಾಮಾಜಿಕ ಚಳವಳಿಯನ್ನೇ ಮಾಡಿದವರು, ಕೃತಿಗಳ ಮೂಲಕ ಗೊರೂರು ಅನ್ನುವ ಊರನ್ನ ಅಜರಾಮರ ಮಾಡಿದವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರರ ಧ್ವನಿ.
5: ಈಗ ಈ ಔಟ್ಡೇಟೆಡ್ ಅನ್ನೋ ಮಾತಿದೆಯಲ್ಲ, ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಜೀವನವನ್ನ ಯಾವುದು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡುತ್ತದೆ, ಯಾವುದನ್ನು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡ್ತದೆ, ಅದು ಯಾವಾಗಲೂ ಆಕರ್ಷಣೀಯವಾಗಿಯೇ ಉಳಿಯತಕ್ಕಂಥ ವಿಷಯ. ಈ ಚರಿತ್ರೆ ಯಾತಕ್ಕೆ ನಮಗೆ ಯಾವತ್ತೂ ಆಕರ್ಷಣೀಯವಾಗಿರ್ತದೆ? ಒಂದು ಕಾಲದಲ್ಲಿ ಮನುಷ್ಯನಿಗೆ ಸಂಭವಿಸಿದ್ದೆ ಅದೇ ಎಲ್ಲ ಕಾಲಕ್ಕೂ ಮನುಷ್ಯನಿಗೆ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಸಂಭವಿಸುವಂತಹ ಪ್ರಶ್ನೆಗಳು ಆ ರೀತಿ. ಈಗ ರಾಮಾಯಣ ಎಂಬಂತ ಒಂದು ಕಾವ್ಯವನ್ನೇ ತಗೊಳ್ಳೋಣ,
6: ಸರಿ,
5: ಭಾರತ ಅನ್ನೋ ಕಾವ್ಯವನ್ನೇ ತೆಗೆದುಕೊಳ್ಳೋಣ, ಅಥವಾ ಹರಿಶ್ಚಂದ್ರನ ಕಥೆ ತಗೊಳ್ಳೋಣ. ಈಗ ಇದು ಔಟ್ಡೇಟೆಡ್ ಅಂದ್ರೆ ಇವತ್ತಿನ ಕಾಲಕ್ಕೆ ಅದು ಔಟ್ಡೇಟೆಡ್ ಇರಬಹುದು, ಆದ್ರೆ ಆ ಕಥೆ ಅಂತ ಈಗ ನಡೆಯೋದಿಲ್ಲ. ಆದ ಮಾತ್ರಕ್ಕೆ ನೀವು ರಾಮಾಯಣ ನಮ್ಮ ಜನಕ್ಕೆ ಇವತ್ತಿಗೆ ಅದಕ್ಕೆ ಮೌಲ್ಯವಿಲ್ಲ ಅಂತ ಹೇಳ್ತೀರಾ?
6: ಅಲ್ಲ, ಮೂಲ ಸತ್ಯಗಳ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ದು ಒಪ್ಕೊಳ್ತೇನೆ ನಾನು. ಹಾಗಂದ್ರೆ ನಾ ಹೇಳ್ತಿರೋದು
5: ಅದು ಆ ಪಾತ್ರಗಳು ಹಾಗಿರ್ಬಹುದು. ಆ ಗ್ರಾಮ ಜೀವನ ಇವತ್ತೇನು ನಿರ್ಜನವಾಗಿಲ್ಲ, ಗ್ರಾಮ ಜೀವನದಲ್ಲಿ ಜನ ಇವಾಗಲೂ ಮುಂದುವರಿತಾಳೆ ಇದ್ದಾರೆ, ಅವರು ಅದೇ ರೀತಿ ಜೀವನ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ. ಅದಕ್ಕನುಸಾರವಾಗಿ ಅವ್ರ ಜೀವನ ಇವತ್ತು ನಡೀತಾ ಇದೆ. ಪಟ್ಟಣ ಜೀವನವು ಹೇಗೆ ಒಂದು ರೀತಿ ಬದಲಾವಣೆ ಆಯ್ತೋ, ಪಟ್ಟಣ ಜೀವನವು ಹಿಂದಿನ ಕಾಲದಲ್ಲಿ ಈಗಿದ್ದಂತೆ ಇರಲಿಲ್ಲ. ಈಗ 30 ವರ್ಷದ ಬೆಂಗಳೂರನ್ನ ನೋಡಿದ್ರೆ ಅನೇಕ ವಿಷಯದಲ್ಲಿ ಬೆಂಗಳೂರಿನ ಎಕ್ಸ್ಟೆನ್ಷನ್ಗಳು ನಮ್ಗೆ ಹಳ್ಳಿ ಹಾಗೆ ಕಾಣ್ತಾ ಇದ್ವು. ಈಗ 30 ವರ್ಷದಲ್ಲಿ ನೋಡಿದ್ರೆ ಈಗ 30 ವರ್ಷ ಆಯ್ತು, ಇವತ್ತು ಪಟ್ಟಣ ಜೀವನ ನಡೀತಾ ಇದೆ, ಹಳ್ಳಿ ಹಿಂದಿನ 30 ವರ್ಷದ ಬೆಂಗಳೂರು ಜೀವನವೂ ನಡೀತು, ಈಗಲೂ ನಮ್ಮ ಹಿಂದಿನ ಹಳ್ಳಿ ಜೀವನವು ನಡೀತು, ಇವತ್ತು ನಡೀತು. ಯಾವುದು ಹಳ್ಳಿಯ ಜೀವನದಲ್ಲಿ ಅಥವಾ ಪಟ್ಟಣದ ಜೀವನದಲ್ಲಿ ಆಗ ಸ್ವಾರಸ್ಯ ಅಂತ ನಾವು ಭಾವಿಸಿದೆವೋ ಅದು ಎಂದೆಂದಿಗೂ ಸ್ವಾರಸ್ಯವಾಗಿ ಉಳಿಯತಕ್ಕಂಥ ಸತ್ಯಗಳೇ ಅವು. ಪೂರ ಎಂಬ ಒಂದು ಪಾತ್ರವಿದೆ ಅಂತ ನೀವು ನೋಡಿ. ಆ ತೂರದ ಪಾತ್ರದಲ್ಲಿ ಇದು ಯಾವತ್ತಿಗೂ ಔಟ್ಡೇಟೆಡ್ ಆಗೋದಕ್ಕೆ ಸಾಧ್ಯವಿಲ್ಲ. ಒಂದ್ ಪಕ್ಷ ಅವನು ದನ ಕಾಯೋದೊಂದು ಬಿಡಬಹುದು. ನಮ್ಮ ಗ್ರಾಮಗಳಲ್ಲಿ ಈಗ ಕೋಆಪರೇಟಿವ್ ದನ ಕಾಯೋದು ಬರ್ತಾ ಇದೆ, ಒಂದು ಸೊಸೈಟಿಯವರೇ ಕಾಯಿಸ್ತಾರೆ. ಆದ್ರೆ ಅಂತ ಒಂದು ಪಾತ್ರವು ಅದರಲ್ಲಿ ಬರ್ತಕ್ಕಂಥ ಸಂಗತಿಗಳು ಅವುಗಳನ್ನು ನೀವು ಔಟ್ಡೇಟೆಡ್ ಅಂತ ಅನ್ನೋಕೆ ಆಗೋದಿಲ್ಲ. ಆದ್ರಿಂದ ಯಾವುದು ಶಾಶ್ವತವಾದ ಸಾಹಿತ್ಯ ಮೌಲ್ಯವನ್ನು ಉಳಿದಾಗಿರುತ್ತೆ ಅದು ಹಿಂದಿನ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಈ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಅದು ನಿಲ್ತಕ್ಕಂಥದ್ದು. ನಮ್ಮ ಪದ್ಧತಿಗಳು ಇಂಥವುಗಳು ಯಾವ್ದಿದೆ ಅವುಗಳ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಆ ವಿಷಯವನ್ನು ಚಿತ್ರಿಸೋದಕ್ಕಾಗುತ್ತೆ. ಆದ್ರಿಂದ ನಮ್ಮ ಜನತೆ ಇವತ್ತು ಕೂಡ ಉತ್ತಮವಾದ ಚಿತ್ರಣವನ್ನು ಮಾಡಬೇಕಾದ್ರೆ ನಮ್ಮ ಲೇಖಕರು ನಮ್ಮ ಜನತೆಯನ್ನು ಪ್ರೀತಿಸಬೇಕು, ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನೋಡಬೇಕು, ಅದನ್ನು ಆದರ್ಶವಾಗಿ ಜನರ ಮುಂದೆ ಇಡಬೇಕು. ಹಾಗಿಟ್ಟರೆ ಲೇಖಕರಿಗೆಲ್ಲ ಒಂದು ಮೇಲ್ಪುಂಕ್ತಿ ಆಗುತ್ತೆ.
4: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಭವದ್ಭ್ಯಃ ಸರ್ವೇಭ್ಯಃ ಸಂಸ್ಕೃತ ದಿವಸಸ್ಯ ರಕ್ಷಾಬಂಧನ ಪರ್ವಣಃ ಚ ಹಾರ್ದಿಕ್ಯಃ ಶುಭಕಾಮನಾಃ. ಅಥ ವಾರ್ತಾಃ. ನೇಪಾಲದೇಶೆ ಅಕಸ್ಮಾದಾಗತೇನ ಭೀಷಣ ಜಲಾಪ್ಲಾವೇನ ಆಪದ್ಗ್ರಸ್ತಾನಾಂ ಭಾರತೀಯ ನಾಗರಿಕಾಣಾಂ ಅನ್ವೇಷಣಾಯ ತೇಷಾಂ ರಕ್ಷಣಾಯ ಚ ಭಾರತೇನ ಪ್ರಯತ್ನಾಃ ತೀವ್ರೀಕೃತಾಃ. ನೇಪಾಲದೇಶೆ ಆಗತೇನ ಭೀಷಣ ಜಲಾಪ್ಲಾವೇನ ಮೃತಾನಾಂ ಸಂಖ್ಯಾ 89,300 ಯಾವತ್ ಜಾತಾ. ಸಹಸ್ರಶಃ ಲುಪ್ತಾನಾಂ ಜನಾನಾಂ ಅನ್ವೇಷಣಾಯ ಅಧಿಕಾರಿಣಃ ಪ್ರಯತ್ನಶೀಲಾಃ ಸಂತಿ. ತೇಷು 90,200 ಭಾರತೀಯಾಃ ಅಪಿ ಸಂತಿ. ತಿಬ್ಬತ್ ನೇಪಾಲಯೋಃ ಅಧಿಕಾರಿಭಿಃ 15,000 ಲುಪ್ತ ಜನಾನಾಂ ಸೂಚನಾ ಪ್ರದತ್ತಾ. ತೇಷು 30 ದೇಶೇಭ್ಯಃ ಆಗತಾಃ ಅನೇಕಾಃ ವಿದೇಶಿನಃ ಅಪಿ ಸಂತಿ. ವಿದೇಶ ಮಂತ್ರಾಲಯೇನ ಸಂಸೂಚಿತಂ ಯತ್ ನೇಪಾಲದೇಶೆ ಅಧುನಾ ಪರ್ಯಂತಂ 84 ಭಾರತೀಯ ನಾಗರಿಕಾಃ ರಕ್ಷಿತಾಃ ಸಂತಿ. ತೇಷು ತ್ರಿಶೂಲಿ 1 ಇತ್ಯಸ್ಯಾಃ ಪರಿಯೋಜನಾಯಾಃ 63 ಕರ್ಮಚಾರಿಣಃ ಅಥ ತಮಿಳುನಾಡು ರಾಜ್ಯಾತ್ ಆಗತಾಃ 21 ಜನಾಃ ಸಮ್ಮಿಲಿತಾಃ ಸಂತಿ. ನವದೆಹಲ್ಯಾಂ ವಾರ್ತಾಹರಾನ್ ಸಂಸೂಚಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸ್ವಾಲಃ ಉಕ್ತವಾನ್ ಯತ್ ಭಾರತೇನ ನೇಪಾಲಸ್ಯ ವರ್ತಮಾನಾನಾಂ ಆಪದುದ್ಧಾರ ಕಾರ್ಯಾಣಾಂ ಸಹಾಯಾರ್ಥಂ 47 ತನ್ಮಿಥಾಧಿಕಾಃ ಆಪತ್ಕಾಲೀನ ಸಹಾಯ ಸಾಮಗ್ರಯಃ ಪ್ರೇಷಿತಾಃ.
4: दो जहाज पे हम लोगों ने सहायता नेपाल को पहुंचाया है. पहला जहाज यहां से 10 टन करीबन रिलीफ मटेरियल लेके काठमांडू पहुंचा था, जिसमें कि कंबल, सोलर लैंप, दवाइयां, हाइजीन किट्स और टेंट वगैरह इस प्रकार की चीजें हैं. दूसरा जहाज इसमें 37.5 टन की सप्लाई, जिसमें कि 28.5 टन रिलीफ आइटम्स और 8 टन दवाइयां और 1 टन खाने पीने की सामग्री और जो भी मानवीय सहायता हो सकता है वो भी हम प्रदान करेंगे.
3: ರಾಷ್ಟ್ರೀಯಾಪತ್ ಪ್ರತಿಕಾರ ಬಲೇನ ಉಕ್ತಂ ಯತ್ ನೇಪಾಲದೇಶೆ ಸಹಸಾ ಆಗತೇನ ವಿನಾಶಕಾರಿಣ ಜಲಾಪ್ಲಾವೇನ ಬಿಹಾರೋತ್ತರ ಪ್ರದೇಶಯೋಃ ಸೀಮವರ್ತಿ ಕ್ಷೇತ್ರೇಷು ಅದ್ಯಾವಧಿ ಕಶ್ಚಿದಪಿ ಪ್ರತಿಕೂಲ ಪ್ರಭಾವಃ ನ ಜಾತಃ. ತಥಾಪಿ ಉಭಯೋಃ ರಾಜ್ಯಯೋಃ ಪ್ರಶಾಸನಸ್ಯ ಸಮನ್ವಯೇನ ಪರಿಸ್ಥಿತಿಂ ನಿರಂತರಂ ನಿರೀಕ್ಷ್ಯಮಾಣ ಅಸ್ತಿ. ರಾಷ್ಟ್ರೀಯಾಪತ್ ಪ್ರತಿಕಾರ ಬಲಸ್ಯ ಮಹಾನಿರೀಕ್ಷಕ ನರೇಂದ್ರ ಸಿಂಗ್ ಬುಂದೇಲಾ ಉಕ್ತವಾನ್ ಯತ್ ಉಭಯೋ ರಾಜ್ಯಯೋ ರಾಷ್ಟ್ರೀಯಾಪತ್ ಪ್ರತಿಕಾರ ಬಲಸ್ಯ 20 ದಲಾನಿ ನಿಯೋಜಿತಾನಿ ಸಂತಿ. ತೇಷು ಬಿಹಾರೆ 9 ದಲಾನಿ ಅಥ ಉತ್ತರ ಪ್ರದೇಶೆ ಚ 11 ದಲಾನಿ ಸಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಉಜ್ಬೇಕಿಸ್ತಾನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾಯೈ ಪ್ರಸ್ಥಾಸ್ಯತಿ. ಪ್ರಧಾನಮಂತ್ರಿ ಉಜ್ಬೇಕಿಸ್ತಾನಸ್ಯ ರಾಷ್ಟ್ರಪತೇಃ ಶೌಕತ್ ಮಿರ್ಜಿಯೋಯೇವ್ ಇತ್ಯಸ್ಯ ಆಮಂತ್ರಣೆ ಸತಿ ತಾಷ್ಕಂದ್ ನಗರಂ ಗಮಿಷ್ಯತಿ. ಯಾತ್ರಾವಧೌ ಪ್ರಧಾನಮಂತ್ರಿ ಮೋದಿ ರಾಷ್ಟ್ರಪತಿನಾ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕನ್ನಡ ಬೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲ್ಗೆ,
3: ಸಿರಿಗನ್ನಡಂ ಬಾಳ್ಗೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆತ್ಮೀಯ ಕೇಳುಗರಿಗೆಲ್ಲ ರಕ್ಷಾಬಂಧನ ಹಾಗೂ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು. ಮುಖ್ಯಾಂಶಗಳು: ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಜಿಐಎಸ್ ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಕರ್ನಾಟಕ ದೂರಸಂವೇದಿ ಅನ್ವಯಿಕ ಕೇಂದ್ರದ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಎಲ್ಲ ಗ್ರಾಮೀಣ ಜಲ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ 3 ಲಕ್ಷಕ್ಕೂ ಅಧಿಕ ಜಲ ಆಸ್ತಿಗಳಿದ್ದು ಸೆಪ್ಟೆಂಬರ್ ಅಂತ್ಯದೊಳಗೆ ಡಿಜಿಟಲೀಕರಿಸಲಾಗುವುದು. ಮೊದಲ ಹಂತದಲ್ಲಿ 70,000ಕ್ಕೂ ಅಧಿಕ ಜಲಸ್ವತ್ತುಗಳನ್ನು ದಾಖಲೀಕರಿಸಲಾಗಿದೆ ಎಂದರು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೂಡಿಕೆಗಾಗಿ ರಾಜ್ಯ ಸರ್ಕಾರ ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಜಾರಿಗೊಳಿಸಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಗಾಜಿಪುರದ ಕೃಷಿ ಕಲ್ಪ ಕಚೇರಿಯಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಎಲಿವೇಟ್ ಕರ್ನಾಟಕ ಯೋಜನೆ ಅಡಿ ಯುವ ನವೋದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಅಡಿ ಸಹಾಯಧನ ನೀಡಲಾಗುತ್ತಿದೆ ಎಂದರು. ಕೃಷಿ ಕಲ್ಪ ಸಂಸ್ಥೆಯ ಸಿಇಒ ಸಿಎಂ ಪಾಟೀಲ್ ಮಾತನಾಡಿ, ಒಟ್ಟು 25 ಜನರ ಪೈಕಿ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ತಲಾ 50 ಲಕ್ಷ ರೂಪಾಯಿ ಸಹಾಯಧನ ರಾಜ್ಯ ಸರ್ಕಾರ ನೀಡಿದೆ ಎಂದರು. ಸರ್ಕಾರಿ ಭೂಮಿ ಮತ್ತು ಸಾರ್ವಜನಿಕ ಆಸ್ತಿಗಳ ಕಬಳಿಕೆ ಮತ್ತು ಅಕ್ರಮ ಬಳಕೆಯ ಬಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ತಾಲೂಕಿನ ಬಾಕಿ ಪ್ರಕರಣಗಳ ವಿಚಾರಣೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರಿ ಜಮೀನಿನ ಅಕ್ರಮ ಮಂಜೂರಾತಿ, ಸುಳ್ಳು ದಾಖಲೆಗಳು, ಕಾನೂನುಬಾಹಿರವಾಗಿ ಸರ್ಕಾರಿ ಜಮೀನು ಕಬಳಿಸುವ ಪ್ರಯತ್ನಗಳಿಗೆ ಕಾನೂನುಬದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಧಾರವಾಡ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ ಸ್ಥಾಪನೆಯಾಗಲಿದ್ದ ಜೈವಿಕ ಅನಿಲ ಘಟಕವನ್ನು ಸ್ಥಳಾಂತರಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಮೀಪದಲ್ಲಿ ಸ್ಥಾಪಿಸುವ ಕುರಿತು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಹಾಪೌರರು ಹಾಗೂ ಆಯುಕ್ತರೊಂದಿಗೆ ಚರ್ಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಡೆತನದ ಜಾಗೆಯಲ್ಲಿ ಜೈವಿಕ ಅನಿಲ ಘಟಕ ಪ್ರಾರಂಭಿಸಲು ಮಹಾಪೌರರು ಮತ್ತು ಆಯುಕ್ತರು ಸಮ್ಮತಿಸಿದ್ದಾರೆ.

0: ಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ವಿಜಯಪುರದ ಮೌಳಿ ತಳಿ ಹಾಗೂ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಮಡಿಗ್ಯಾಳ ಎಂದು ಕರೆಯಲ್ಪಡುವ ಅಲೆಮಾರಿ ಕುರಿ ತಳಿಗೆ ರಾಷ್ಟೀಯ ತಳಿ ಎಂಬ ಮಾನ್ಯತೆ ದೊರೆತಿದೆ. ಹರಿಯಾಣದ ಕರ್ನಾಲ್ದಲ್ಲಿರುವ ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಹಯೋಗದಲ್ಲಿ ಕುರಿ ತಳಿ ನೋಂದಾಯಿಸಿ ರಾಷ್ಟೀಯ ಮಾನ್ಯತೆ ನೀಡಿದೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ 300 ಕಿಲೋಮೀಟರ್ ವರೆಗೆ ಅಲೆದು ವಾಪಸಾಗುವ ಮಡಿಗ್ಯಾಳ್ ಕುರಿ ರೋಮನ್ ನೋಸ್ಗೆ ಹೆಸರುವಾಸಿ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತಳಿ ಸಂಶೋಧನೆಯ ರೂವಾರಿ ಹಾಗೂ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾ ವಿಶ್ವನಾಥ್ ಕುಲಕರ್ಣಿ.
1: ಕರ್ನಾಟಕ ರಾಜ್ಯ ಮಾಂಸದ ಕುರಿ ತಳಿಗಳಿಗಾಗಿ ಬಹಳ ಪ್ರಸಿದ್ಧಿ ಪಡೆದಂತದ್ದು. ಬಿಜಾಪುರ ಜಿಲ್ಲಾದೊಳಗ ಅಧ್ಯಯನವನ್ನ ಮಾಡಿದ್ವಿ. ಮೌಳಿ ಕುರಿ ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದ ಕುರಿ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸಾಂಗ್ಲಿ ಜಿಲ್ಲಾದೊಳಗ ಅಂದ್ರೆ ಮಹಾರಾಷ್ಟ್ರದೊಳಗ ಇದಕ್ಕ ಮಡಿಗ್ಯಾಳ ಕುರಿ ಅಂತ ಕರೀತಾರೆ. ಕರ್ನಾಲದ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಹೊಸ ತಳಿಗಳನ್ನ ಮಾನ್ಯತೆಯನ್ನ ಕೊಡ್ತಾರೆ. ಈ ವರ್ಷ ಆಗಸ್ಟ್ ತಿಂಗಳದೊಳಗಾಗಿರ್ತಕ್ಕಂತಹ ಸಭೆಯೊಳಗ ಮಡಿಗ್ಯಾಳ ಕುರಿಗೆ ಮಾನ್ಯತೆ ಸಿಕ್ಕಿದೆ. ನಮ್ಮ ದೇಶದ 49ನೇ ಕುರಿ ತಳಿಯಾಗಿ ಮಾನ್ಯತೆಯನ್ನ ಪಡೆದಿದೆ. ಗಂಡು ಮತ್ತು ಹೆಣ್ಣು ಎರಡೂ ಕುರಿಗಳಿಗೂ ಕೋಡ್ ಇರಂಗಿಲ್ಲ. ಉಬ್ಬಿದ ಗಿಳಿ ಮೂಗಿರ್ತದೆ, ಕಿವಿ ಉದ್ದಿರ್ತಾವು, ಜೋತು ಬಿದ್ದಿರ್ತಾವು. ಗಂಡು ಸರಾಸರಿ 65 ಕೆಜಿ ತೂಕವನ್ನು ಹೊಂದಿರ್ತಾವು. 97 ಕೆಜಿ ತೂಕದ ಟಗರುಗಳು ಸಹ ಸಿಗ್ತಾವು ಅನ್ನೋದು ಬಹಳ ಮುಖ್ಯ ಇದೆ. ಹೆಣ್ಣು ಸಹ 45 ಕೆಜಿ ಸರಾಸರಿ ತೂಕವನ್ನು ಪಡೆದಿರ್ತಾವು. ಮಾಂಸದ ಇಳುವರಿ 58% ಇರ್ತದೆ. ಮಾನ್ಯತೆ ಸಿಕ್ಕಿರೋದ್ರಿಂದ ಹೆಚ್ಚಿನ ಪ್ರಮಾಣದ ಸಂಶೋಧನೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಎಲ್ಲವನ್ನು ಮಾಡಲಿಕ್ಕೆ ಬರ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ವಿಶೇಷ ಹಬ್ಬ ನೂಲು ಹುಣ್ಣಿಮೆ. ತನ್ನಿಮಿತ್ತ ಇಂದು ರಕ್ಷಾಬಂಧನ. ವಸುಧೈವ ಕುಟುಂಬಕಂ ಎಂಬ ಭಾವದೊಂದಿಗೆ ಸಹೋದರಿಯರು ತಮ್ಮ ಪವಿತ್ರ ಬಂಧದ ಸೂಚಕವಾಗಿ ಸಹೋದರರಿಗೆ ರಾಖಿ ಕಟ್ಟಿ ತಿಲಕದೊಂದಿಗೆ ಆತ್ಮಜ್ಯೋತಿ ಭಾವವನ್ನು ಪ್ರಜ್ವಲಿಸುತ್ತಾರೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ರಾಷ್ಟೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಇಂದು ಸಾಂಘಿಕ ರಕ್ಷಾಬಂಧನ ಕಾರ್ಯಕ್ರಮ ಆಯೋಜಿಸಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ. ನಾಡಿನ ವಿವಿಧೆಡೆ ಇಂದು ಶಿವಶರಣ ಶ್ರೀ ನುಲಿಯ ಚಂದಯ್ಯ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯುತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಾಸಗೋಡ್ ಮೂಲದ ಅಭಿನವ್ ಉದಯ್ ನಾಯಕ್ ಪ್ರಸ್ತುತ ಕೋಲಾರದ ಜೆಎಸ್ಎಸ್ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಗುಜರಾತಿನ ವಾಡ್ ನಗರದಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಅನುಭವಾತ್ಮಕ ಕಲಿಕಾ ಕಾರ್ಯಾಗಾರ ಪ್ರೇರಣಾದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಬಾಲಕ ಅಭಿನವ್. ಅವರ ತಾಯಿ ಸುರೇಖಾ ಶಿಕ್ಷಕಿಯಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನವ್ಗೆ ಸ್ವತಃ ಪತ್ರ ಬರೆದು 2047ರ ವಿಕಸಿತ ಭಾರತ ನಿರ್ಮಾಣದ ಕನಸನ್ನು ನನಸು ಮಾಡುವಲ್ಲಿ ಯುವ ಜನತೆಯೇ ಚಾಲಕ ಶಕ್ತಿ ಎಂದು ಬಣ್ಣಿಸಿ ಶುಭ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅಭಿನವ್ ನಾಯಕ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾನು ಪ್ರೇರಣಾ ಕಾರ್ಯಕ್ರಮದ 77ನೇ ಬ್ಯಾಚ್ನ ಕರ್ನಾಟಕದ ಪ್ರತಿನಿಧಿ. ಈ ಕಾರ್ಯಕ್ರಮದ ಅನುಭವ ಮತ್ತು ಕಲಿಕೆಯನ್ನು ಹಂಚಿಕೊಂಡ ನನಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಂದ ಪತ್ರ ಬಂದಿರುವುದು ಇನ್ನಷ್ಟು ಸಂತೋಷದ ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಬಲಿಷ್ಠ ರಾಷ್ಟ್ರದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಮತ್ತು ಅವರಲ್ಲಿ ದೇಶಪ್ರೇಮದ ಭಾವನೆಯನ್ನು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಾಯಕತ್ವ ಗುಣ, ಗುಂಪು ಚಟುವಟಿಕೆ, ಸಮಯದ ನಿರ್ವಹಣೆ, ಆತ್ಮವಿಶ್ವಾಸ ಮುಂತಾದ ಮೌಲ್ಯಗಳನ್ನು ಕಲಿಯಲು ಸಹಕಾರಿಯಾಗಿ ಈ ಕಾರ್ಯಕ್ರಮವು ಆಯೋಜಿಸಲಾಗಿದ್ದ ಪ್ರತಿಯೊಂದು ಚಟುವಟಿಕೆಗಳು ನಮ್ಮ ಭವಿಷ್ಯದಲ್ಲಿ ಸಹಾಯಕವಾಗುವ ಅನೇಕ ಅಮೂಲ್ಯ ಜೀವನ ಪಾಠಗಳನ್ನು ಕಲಿಸಿಕೊಟ್ಟವು. ಈ ಅನುಭವಗಳನ್ನು ಪಡೆದ ನಾನು ಸ್ವಾವಲಂಬಿ ರಾಷ್ಟ್ರದ ಮತ್ತು 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಬೆಂಬಲ ನೀಡುತ್ತೇನೆ. ಜೈ ಹಿಂದ್.
0: ಧಾರವಾಡ ಜಿಲ್ಲೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾ ಆರ್ಬಿ ಶಿರಿಯಣ್ಣವರ್ ಧಾರವಾಡದ ನಾಯಕನ ಹೂಲಿಕಟ್ಟಿಯ ತೋಟದ ಮನೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ನಾಯಕನ ಹೂಲಿಕಟ್ಟಿಯ ತೋಟದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಸಂಕ್ಷಿಪ್ತ ಸುದ್ದಿಗಳು. ಮೇರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ ಪಿಎಂಕೆ ಸಾಥ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ನೇಪಾಳದಲ್ಲಿ ಸಂಭವಿಸಿದ ದಿಢೀರ್ ಪ್ರವಾಹ ದುರಂತದಲ್ಲಿ ಕರ್ನಾಟಕದ ಪ್ರವಾಸಿಗರು ನಾಪತ್ತೆಯಾಗಿದ್ದರೆ ತಕ್ಷಣವೇ ವಿವರ ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರನ್ನು ಕೋರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ H1N1 ಸೋಂಕಿನ 87 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ HR ತಿಮ್ಮಯ್ಯ ತಿಳಿಸಿದ್ದಾರೆ. ಧಾರವಾಡ ರಂಗಾಯಣ ಘಟಕ ಇಂದಿನಿಂದ 3 ದಿನ ಸಂಜೆ 6:30ಕ್ಕೆ ಖ್ಯಾತ ಪ್ರಸಾದನ ಕಲಾವಿದ ಗಜಾನನ್ ಮಹಾಲೆ ಸಂಸ್ಮರಣೆ ಶ್ರಾವಣ ರಂಗ ಸಂಭ್ರಮ ನಾಟಕ ಪ್ರದರ್ಶನ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಜಿಐಎಸ್ ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:16. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ. ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ದಿನದ ವಿಶೇಷತೆಗಳು, ಇವತ್ತು ಏನೆಲ್ಲ ಸ್ಪೆಷಾಲಿಟಿಗಳಿದೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ, ಜೊತೆಗೆ ಸುಮಧುರವಾಗಿರುವಂತಹ ಭಾವಗೀತೆಗಳನ್ನು ಪ್ರಸಾರ ಮಾಡ್ತಾ ಕಾರ್ಯಕ್ರಮದಲ್ಲಿ ಸಾಗುವಂತಹ ಸಮಯ ಇದು. ಸದ್ಯಕ್ಕೆ ಮುಡಿ ಬರ್ತಾ ಇದೆ ಇವಳೆ ನನ್ನ ಕಾವ್ಯದ ಸೆಲೆ ಅನ್ನುವಂತಹ ಗೀತೆ. ಯಾರಾದ್ರ ಮೇಲೆ ಕವನ ಬರಿತಾ ಇದ್ರೆ, ಕವಿತೆಗಳು ಬರಿತಾ ಇದ್ರೆ, ಯಾರಪ್ಪ ನಿಮಗೆ ಸ್ಫೂರ್ತಿಯ ಸೆಲೆ ಅಂತಂದ್ರೆ ಇವರು ಕಾವ್ಯದ ಸೆಲೆ ಅಂತ ನೀವು ಈ ಹಾಡಿನ ಮುಖಾಂತರ ಹೇಳ್ಬೋದೇನಪ್ಪ. ಪಂಚಮ್ ಹಳಿಬಂಡಿ ಅವರು ಧ್ವನಿಯಾಗಿರುವಂತಹ ಬಿ ಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯ ರಚನೆಯಲ್ಲಿ ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:20. ಇವತ್ತು ದಿನ ಏನು ವಿಶೇಷ ಅಂತ ನೀವು ಕೇಳೋದಾದ್ರೆ, ಇವತ್ತು ವಿಶ್ವ ಸಂಸ್ಕೃತ ದಿನ, ಅಂದ್ರೆ ಹಿಂದೂ ಪಂಚಾಂಗದ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ, ಅಂದ್ರೆ ಶ್ರಾವಣ ಪೂರ್ಣಿಮೆ, ರಕ್ಷಾಬಂಧನದ ದಿನ ಅಂತ ನಾವೇನು ಕರಿತೀವಿ, ಸಂಸ್ಕೃತ ದಿನವನ್ನಾಗಿ ಆಚರಿಸಲಾಗ್ತದೆ. ಭಾರತದ ಪುರಾತನ ವ್ಯವಸ್ಥೆಯಲ್ಲಿ ವೇದಾಭ್ಯಾಸವನ್ನು ಆರಂಭಿಸುವುದಕ್ಕೆ ಆಚರಿಸ್ತಾ ಇದ್ದಂತಹ ಉಪಾಕರ್ಮ ಅಥವಾ ಶ್ರಾವಣಿ ಅಂತ ಏನು ಕರಿತೀವಿ ಅದನ್ನ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಪ್ರಾಚೀನ ಹಾಗೂ ದೇವ ಭಾಷೆಯಾದಂತಹ ಸಂಸ್ಕೃತದ ಮಹತ್ವ ಮತ್ತು ಸಂರಕ್ಷಣೆಯ ಜಾಗೃತಿಗಾಗಿ 1969 ಈ ದಿನವನ್ನು ಅಧಿಕೃತವಾಗಿ ಆಚರಿಸಲಾಗುತ್ತೆ. ಎಲ್ರಿಗೂ ಸಹ ಸಂಸ್ಕೃತ ದಿನದ ಶುಭಾಶಯಗಳು ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹಬ್ಬ ಬಂತು ಹಬ್ಬ ಅನ್ನುವಂತಹ ಗೀತೆ. ಹೌದು, ಶ್ರಾವಣ ಮಾಸ ಆರಂಭ ಆಯಿತು ಅಂತಂದರೆ ಹಬ್ಬಗಳ ಸಾಲೆ ನಮ್ಮ ಮುಂದಿರುತ್ತೆ. ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಅಪರ್ಣ ಎನ್ ಮತ್ತು ಬಿ ಎಸ್ ಮೀರಾ ಅವರು ಧ್ವನಿಯಾಗಿರುವಂತಹ ಎಂ ವಿ ಸೀತಾರಾಮಯ್ಯ ಅವರ ಸಾಹಿತ್ಯ ರಚನೆಯಲ್ಲಿ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡಿನ ಮುಖಾಂತರ ಹಬ್ಬವೇ ನಮಗೆ ಒದಗಿ ಬರ್ತಾ ಇದೆ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮ

ಈಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ, ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34:50 ಸೆಕೆಂಡುಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389 ಏರಿಕೆ, 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ, ಲೋಕಸಭಾಧ್ಯಕ್ಷರು ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12 ವರ್ಷ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂಧಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಾಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ವಾರ್ತೆಗಳ ವಿವರ: ನೆರೆ ರಾಷ್ಟ್ರ ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ದಿಢೀರ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 389 ಏರಿಕೆಯಾಗಿದ್ದು, ಇತ್ತೀಚಿನ ವರ್ಷಗಳಲ್ಲೇ ಎದುರಾದ ಅತ್ಯಂತ ಭೀಕರ ವಿಕೋಪದಲ್ಲಿ ನಾಪತ್ತೆಯಾಗಿರುವ ಸಾವಿರಾರು ಜನರಿಗಾಗಿ ರಕ್ಷಣಾ ಪಡೆಗಳು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಮುಂದುವರಿಸಿವೆ. ನಿನ್ನೆ ನೇಪಾಳದ 3 ಪ್ರಮುಖ ಜಿಲ್ಲೆಗಳಲ್ಲಿ ಪ್ರವಾಹ ವ್ಯಾಪಕ ವಿನಾಶವನ್ನುಂಟು ಮಾಡಿದ್ದು, ನಾಪತ್ತೆಯಾಗಿರುವವರಲ್ಲಿ 290 ಭಾರತೀಯ ಪ್ರವಾಸಿಗರು ಸೇರಿದ್ದಾರೆ. ಪ್ರಸ್ತುತ 1,500 ಹೆಚ್ಚು ಜನರು ನಾಪತ್ತೆಯಾಗಿದ್ದು, ಅವರಲ್ಲಿ ಹೆಚ್ಚಿನವರು ವಿದೇಶಿ ಪ್ರಜೆಗಳಾಗಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾ ಸೇರಿದಂತೆ 30 ಹೆಚ್ಚು ದೇಶಗಳ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ದುರಂತದ ನಡುವೆಯೂ ಸಂತ್ರಸ್ತ ಪ್ರದೇಶಗಳಿಂದ ಗಾಯಗೊಂಡವರು ಸೇರಿದಂತೆ 1,500 ಹೆಚ್ಚು ಜನರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ನೇಪಾಳ ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಇದುವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಕ್ಷಿಸಲ್ಪಟ್ಟವರಲ್ಲಿ ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 63 ಭಾರತೀಯ ಕಾರ್ಮಿಕರು ಹಾಗೂ ತಮಿಳುನಾಡಿನ 21 ಪ್ರವಾಸಿಗರು ಸೇರಿದ್ದಾರೆ. ದುರಂತದ ಬಳಿಕ 290 ಭಾರತೀಯ ಪ್ರಜೆಗಳ ಸಂಪರ್ಕ ದೊರೆತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಂಕಷ್ಟಕ್ಕೆ ಸಿಲುಕಿರುವ ಪ್ರಜೆಗಳ ಸದ್ಯದ ಪರಿಸ್ಥಿತಿ ತಿಳಿಯಲು ನವದೆಹಲಿ ಹಾಗೂ ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ತುರ್ತು ಸಹಾಯವಾಣಿ ಕೇಂದ್ರಗಳನ್ನು ತೆರೆದು ನೇಪಾಳ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಶೋಧ ಕಾರ್ಯವನ್ನು ತೀವ್ರಗೊಳಿಸಿದೆ. ಸಹೋದರ ಸಹೋದರಿಯರ ಅಪೂರ್ವ ಪ್ರೀತಿ, ವಾತ್ಸಲ್ಯ ಹಾಗೂ ರಕ್ಷಣೆಯ ಸಂಕೇತವಾದ ರಕ್ಷಾಬಂಧನ ಹಬ್ಬವನ್ನು ಇಂದು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಮುಂಗೈಗೆ ಬಣ್ಣ ಬಣ್ಣದ ರಾಖಿ ಕಟ್ಟಿ ಅವರ ಸುಖ ಸಮೃದ್ಧಿ, ದೀರ್ಘಾಯುಷ್ಯ ಹಾಗೂ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆ ಮತ್ತು ಬೆಂಬಲದ ಭರವಸೆ ನೀಡಿ ವಿವಿಧ ಉಡುಗೊರೆಗಳನ್ನು ನೀಡಿ ಗೌರವಿಸುತ್ತಾರೆ. ರಕ್ಷಾಬಂಧನ ಪವಿತ್ರ ಪರ್ವದ ಶುಭ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ರಕ್ಷಾಬಂಧನ ಹಬ್ಬವು ಪ್ರಾಚೀನ ಕಾಲದಿಂದಲೂ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನಂಬಿಕೆಯಿಂದ ಮುಂಗೈಗೆ ಕಟ್ಟುವ ರಾಖಿಯ ದಾರ ರಕ್ಷಣೆಯ ಪವಿತ್ರ ಬಂಧನದ ಸಂಕೇತವಾಗಿದೆ ಎಂದಿರುವ ಅವರು, ಈ ಹಬ್ಬವು ಕೇವಲ ಸಹೋದರ ಸಹೋದರಿಯರ ನಡುವೆ ಮಾತ್ರವಲ್ಲದೆ ಕುಟುಂಬ, ಸ್ನೇಹಿತರು ಹಾಗೂ ಇಡೀ ಸಮಾಜದಲ್ಲಿ ಪರಸ್ಪರ ಗೌರವ ಮತ್ತು ಜವಾಬ್ದಾರಿಯ ಭಾವನೆಯನ್ನು ಹೆಚ್ಚಿಸುತ್ತದೆ ಎಂದು ಬಣ್ಣಿಸಿದ್ದಾರೆ. ನಂಬಿಕೆ ಹಾಗೂ ಸಹಕಾರ ತತ್ವಗಳ ಮೇಲೆ ಪ್ರತಿಯೊಂದು ಸಂಬಂಧವೂ ನಿಂತಿದೆ ಎಂಬುದನ್ನು ಈ ಹಬ್ಬ ನೆನಪಿಸುತ್ತದೆ ಎಂದ ರಾಷ್ಟ್ರಪತಿಯವರು, ವಿಕಸಿತ ಭಾರತದ ನಿರ್ಮಾಣದತ್ತ ಹೆಜ್ಜೆ ಇಡುತ್ತಾ ಪ್ರತಿಯೊಬ್ಬ ನಾಗರಿಕನು ಸಮಾಜದಲ್ಲಿ ಸೌಹಾರ್ದತೆಯನ್ನು ಬಲಪಡಿಸಲು ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ತಮ್ಮ ಸಂದೇಶದಲ್ಲಿ, ರಕ್ಷಾಬಂಧನವು ಭಾರತೀಯ ಕೌಟುಂಬಿಕ ಮೌಲ್ಯಗಳು ಹಾಗೂ ಅಪೂರ್ವ ಪ್ರೀತಿಯ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣೆ ಎಂದರೆ ಕೇವಲ ಸಹೋದರಿಯರ ರಕ್ಷಣೆಗೆ ಸೀಮಿತವಾಗಿರದೆ ಮಹಿಳೆಯರ ಗೌರವ, ಹಕ್ಕುಗಳು ಹಾಗೂ ಅವರ ಕನಸುಗಳನ್ನು ರಕ್ಷಿಸುವ ಬದ್ಧತೆಯಾಗಿದೆ ಎಂದು ಲೋಕಸಭಾಧ್ಯಕ್ಷರು ಪ್ರತಿಪಾದಿಸಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬ ಮಗಳು ಮತ್ತು ಸಹೋದರಿ ಸುರಕ್ಷಿತವಾಗಿ ಗೌರವದಿಂದ ಮುನ್ನಡೆಯುವಂತಾದಾಗ ಮಾತ್ರ ದೇಶವು ನೈಜವಾಗಿ ಸಶಕ್ತಗೊಳ್ಳಲು ಸಾಧ್ಯ ಎಂದು ತಿಳಿಸಿದ ಅವರು, ಕುಟುಂಬಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಸದಾ ಕಾಯ್ದುಕೊಳ್ಳಲು ಕರೆ ನೀಡಿದ್ದಾರೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಬ್ಯಾಂಕಿಂಗ್ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಪ್ರಮುಖ ಯೋಜನೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಂದಿಗೆ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಆಗಸ್ಟ್ 28 ಈ ಬೃಹತ್ ಆರ್ಥಿಕ ಸೇರ್ಪಡೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಜನ್ಧನ್ ಯೋಜನೆಯಡಿ ಇದುವರೆಗೆ ದೇಶಾದ್ಯಂತ 59 ಕೋಟಿಗೂ ಅಧಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು, ಈ ಖಾತೆಗಳಲ್ಲಿ ಒಟ್ಟು 3,17,000 ಕೋಟಿ ರೂಪಾಯಿಗೂ ಅಧಿಕ ಠೇವಣಿ ಹಣ ಸಂಗ್ರಹವಾಗಿದೆ. ದೇಶದ ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶಗಳಲ್ಲಿ 78% ಖಾತೆಗಳನ್ನು ತೆರೆಯಲಾಗಿದ್ದು, ಒಟ್ಟು ಖಾತೆದಾರರಲ್ಲಿ 55%ಕ್ಕೂ ಹೆಚ್ಚು ಮಹಿಳೆಯರೇ ಇದ್ದಾರೆ ಎಂಬುದು ಯೋಜನೆಗೆ ದೊರೆತ ಭಾರೀ ಯಶಸ್ಸನ್ನು ತೋರಿಸುತ್ತದೆ. ಜನ್ಧನ್, ಆಧಾರ್ ಮತ್ತು ಮೊಬೈಲ್ ತ್ರಿವಳಿ ತಂತ್ರಜ್ಞಾನದ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳ ನೇರ ನಗದು ವರ್ಗಾವಣೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲು ಹಾಗೂ ಶೋಷಣೆ ರಹಿತ ಆರ್ಥಿಕ ವ್ಯವಸ್ಥೆಗೆ ಈ ಯೋಜನೆ ಸದೃಢ ತಳಪಾಯ ಹಾಕಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಜುಲೈ ಆರಂಭವಾಗಿದ್ದ 57 ದಿನಗಳ ಸುದೀರ್ಘ ಅಮರನಾಥ ಯಾತ್ರೆಯು ರಕ್ಷಾಬಂಧನ ಹಬ್ಬದ ದಿನವಾದ ಇಂದು ಅಧಿಕೃತವಾಗಿ ಮುಕ್ತಾಯಗೊಳ್ಳಲಿದೆ. ಅಮರನಾಥೇಶ್ವರನ ಪವಿತ್ರ ಗುಹೆಗೆ ಮಹಂತ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಛಡಿ ಮುಬಾರಕ್ ಅಂದರೆ ಪವಿತ್ರ ತ್ರಿಶೂಲ ತಲುಪುವುದರೊಂದಿಗೆ ಈ ವರ್ಷದ ವಾರ್ಷಿಕ ಯಾತ್ರೆಗೆ ಸಾಂಪ್ರದಾಯಿಕವಾಗಿ ತೆರೆ ಬೀಳಲಿದೆ. ಈ ಸಾಲಿನಲ್ಲಿ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಎರಡೂ ಮಾರ್ಗಗಳ ಮೂಲಕ ಒಟ್ಟು 4.8 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಸೂಕ್ತ ಭದ್ರತೆ ಹಾಗೂ ಮೂಲಸೌಕರ್ಯಗಳ ನಡುವೆ ಯಾತ್ರೆಯು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಇದೇ ಭಾನುವಾರ 30 ಬೆಳಿಗ್ಗೆ 11 ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಸ್ತ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆಯುತ್ತಿರುವ PSA ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ವೇಲವನ್ ಸೆಂದಿಲ್ ಕುಮಾರ್ ಭಾರತದವರೇ ಆದ ವೀರ್ ಚೋತ್ರಾನಿ ವಿರುದ್ಧ 3-2 ಅಂತರದ ರೋಚಕ ಜಯ ಸಾಧಿಸಿ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇದಕ್ಕೂ ಮುನ್ನ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಇಬ್ಬರು ಭಾರತೀಯ ಆಟಗಾರರು ಸೆಮಿಫೈನಲ್ ಪ್ರವೇಶಿಸಿದ್ದರು. ವೀರ್ ಚೋತ್ರಾನಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬಿನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೇಲವನ್ ಸೆಂದಿಲ್ ಕುಮಾರ್ ಮಲೇಷ್ಯಾದ ಪ್ರತಿಸ್ಪರ್ಧಿ ವಿರುದ್ಧ 3-0 ಅಂತರದ ಭರ್ಜರಿ ಗೆಲುವು ದಾಖಲಿಸಿದ್ದರು. ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ವೇಲವನ್ ಅವರು ಹಂಗೇರಿಯ ಬಾಲಾಜ್ ಫಾರ್ಕಾಸ್ ಅವರನ್ನು ಎದುರಿಸಲಿದ್ದಾರೆ. ಅಮೆರಿಕದ ಸೇಂಟ್ ಲೂಯಿಸ್ನಲ್ಲಿ ನಿನ್ನೆ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನ ಅವರನ್ನು 15-13 ಅಂಕಗಳಿಂದ ಮಣಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂತಿಮ ದಿನದ ಆರಂಭದಲ್ಲಿ ಕರುವಾನ ಅವರಿಗಿಂತ 6 ಹಿನ್ನಡೆಯಲಿದ್ದ ಪ್ರಜ್ಞಾನಂದ 2 ರ್ಯಾಪಿಡ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿ ಮುನ್ನಡೆ ಪಡೆದರು. ನಂತರ 4 ಬ್ಲಿಡ್ಸ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ 15-13 ಅಂಕಗಳ ಜಯ ದಾಖಲಿಸಿದರು. ಈ ಗೆಲುವಿನೊಂದಿಗೆ ಪ್ರಜ್ಞಾನಂದ ಅವರು $2,00,000 ಪ್ರಥಮ ಬಹುಮಾನ ಹಾಗೂ ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ನಲ್ಲಿ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389 ಏರಿಕೆ, 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ ಲೋಕಸಭಾಧ್ಯಕ್ಷರೂ ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂದಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಸುಂದರವಾಗಿರುವಂತಹ ಭಾವಗೀತೆಗಳು ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿ ಕೂತಿವೆ. ಮತ್ತಷ್ಟು ಗೀತೆಗಳು, ಇನ್ನು 3 ಹಾಡುಗಳನ್ನು ಪ್ರಸಾರ ಮಾಡುವಂತಹ ಅವಕಾಶ ಇದೆ. ಈಗ ಸದ್ಯಕ್ಕೆ ಹೆಚ್ ಜೆ ಲಕ್ಕಪ್ಪಗೌಡ ಅವರು ರಚನೆ ಮಾಡಿರುವಂತಹ ಎಸ್ ಬಾಲಿಯವರ ಸಂಗೀತ ಸಂಯೋಜನೆಯಲ್ಲಿ ಯಾರಿವಳು ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ ನಿಮಗಾಗಿ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:58. ಇದುವರೆಗೂ ಕೇಳ್ತಾ ಇದ್ರೆ ಚನ್ನವೀರ ಕಣವಿ ಅವರ ಸಾಹಿತ್ಯ ರಚನೆಯಲ್ಲಿ ಬಿ ಆರ್ ಛಾಯೆ ಅವರು ಧನಿಯಾದಂತಹ ಒಂದು ಮುಂಜಾವಿನಲ್ಲಿ ಅನ್ನುವಂತಹ ಗೀತೆ. ಸ್ನೇಹಿತರೆ, ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ ನೋಡುವಂತಹ ಸಮಯ ಇದು. ಹೊನ್ನೂರ ಅಲಿ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಶುಭೋದಯ ಗುಡ್ ಮಾರ್ನಿಂಗ್ ಅಂತ, ತಮಗೂ ಸಹ ಗುಡ್ ಮಾರ್ನಿಂಗ್. ಇನ್ನು ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗೋಕಾಕ ತಾಲೂಕಿನ ಬೈರನಹಟ್ಟಿ ಗ್ರಾಮದಿಂದ ದೇವರಾಜ್ ಕಿಲಾರಿ ಮತ್ತು ಧನುಷ್, ಶ್ರೀಮತಿ ರಾಜಶ್ರೀ, ಪುಂಡಲೀಕ ಸಿದ್ದಲಿಂಗವ್ವ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದ್ರು. ಶಿವಗಂಗಾ ಹೆಬ್ಬಾಳಿಂದ, ಜೊತೆಗೆ ನಮಸ್ಕಾರ ಸರ್ ಅಂತ ಎಸ್ ರಾಜು ಚಿಕ್ಕಅಂಕನಹಳ್ಳಿಯಿಂದ, ಬೋಪ ವೆಂಕಟೇಶ್ವರು ಬೋಧನ ಹೊಸಹಳ್ಳಿಯಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ತಮಗೆ, ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಅಂತ. ಸುಧಾ ಬೂದಿಹಾಳಿಂದ, ಹಾಯ್ ನಮಸ್ಕಾರ ಸಚಿನ್ ಅವರೇ, ಹ್ಯಾಪಿ ರಕ್ಷಾಬಂಧನ್. ಇವತ್ತು 6-7 ಗಂಟೆಯವರೆಗೆ ಮೂಡಿಬಂದಂತಹ ಎಲ್ಲ ಹಾಡುಗಳು ನಮಗೆ ತುಂಬಾ ಖುಷಿಯಾಯಿತು, ನಾವು ಸಹ ತೋರಣ ಕಟ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಗುಡ್ ಮಾರ್ನಿಂಗ್ ಅಂತ. ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆ ಸಿ ನಗರದಿಂದ, ಸುಜಾತ ಆರ್ ಗಣೇಶ್, ಲಿಖಿತ ಯತೀಶಾ, ಜಯಲೀಲಾ, ಪೂಜಾ ವಿಸ್ಮಯ, ಪೂರ್ವಿಕ್ ರಾಜಾಜಿನಗರ, ವಿಮರ್ಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಪ್ರೀತಿಯ ಆಕಾಶವಾಣಿಗೆ ಧನ್ಯವಾದಗಳು, ಅಭಿನಂದನೆಗಳು ಅಂತ. ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳಿದಂತಹ, ಸಂದೇಶವನ್ನು ಕಳಿಸಿದಂತಹ ಎಲ್ರಿಗೂ ಸಹ ಧನ್ಯವಾದಗಳು. ಸಮಯ ಆಗ್ತಾ ಇದೆ 7:50. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ 8:45.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. 8:30 ಆಗ್ತಾ ಇದೆ. ಇದೀಗ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ.
2: ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ತಾಯಿಯ ಮಾನಸಿಕ ಆರೋಗ್ಯ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ನೇಹಾ ಮಕ್ಕೇತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು.
2: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
4: ಕೆಲವರೇ ನಮಸ್ಕಾರ. ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಾಯ್ತನ ಅನ್ನೋದು ಜಗತ್ತಿನ ಅತ್ಯಂತ ಸುಂದರ ಹಾಗೂ ಭಾವನಾತ್ಮಕ ಅನುಭವ. ಇದು ಕೇವಲ ಒಂದು ಜೀವಕ್ಕೆ ಜನ್ಮ ನೀಡೋದಲ್ಲ, ಬದಲಾಗಿ ತಾನೂ ಮರುಹುಟ್ಟು ಪಡೆಯುವ ಅದ್ಭುತ ಪ್ರಯಾಣ. ಈ ಪ್ರಯಾಣದಲ್ಲಿ ಸಾಕಷ್ಟು ಮಾನಸಿಕ ಯಾತನೆ ಇರುತ್ತೆ, ಶರೀರದ ಬದಲಾವಣೆಯಾಗತ್ತೆ, ಜವಾಬ್ದಾರಿಗಳ ಹೊರೆ ಹೆಚ್ಚಾಗತ್ತೆ. ತಾಯಿಯ ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸೋದು ತುಂಬಾನೇ ಮುಖ್ಯವಾಗತ್ತೆ. ಇಲ್ಲದಿದ್ರೆ ಏನಾಗತ್ತೆ? ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ನೇಹಾ ಮಕ್ಕೇತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ನಮಸ್ಕಾರ ಡಾಕ್ಟ್ರೇ.
5: ನಮಸ್ಕಾರ.
4: ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ತಪಾಸಣೆ ಯಾಕೆ ಅಷ್ಟು ಮುಖ್ಯವಾಗುತ್ತೆ ಡಾಕ್ಟ್ರೇ?
5: ಸೊ ಗರ್ಭಾವಸ್ಥೆಯಲ್ಲಿ ಖಿನ್ನತೆ, ಆತಂಕ, ನಿದ್ರೆ ತೊಂದರೆ ಇವುಗಳೆಲ್ಲ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಸೊ ಇದನ್ನು ಸೂಕ್ತ ಸಮಯದಲ್ಲಿ ಅದಕ್ಕೆ ಔಷಧಿಗಳನ್ನು ನೀಡಿದರೆ ತಾಯಿ ಮತ್ತು ಮಗು ಇಬ್ಬರದ್ದು ಆರೋಗ್ಯವನ್ನು ನಾವು ಉತ್ತಮಗೊಳಿಸಬಹುದು. ಸೊ ಆದುದರಿಂದ ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ತಪಾಸಣೆ ತುಂಬ ಮುಖ್ಯ.
4: ಈ ಗರ್ಭಾವಸ್ಥೆಯಲ್ಲಿ ಖಿನ್ನತೆ ಇದ್ರೆ ಔಷಧಿ ಕೊಡಬಹುದಾ ಡಾಕ್ಟರ್? ಯಾಕೆಂದ್ರೆ ಮಗು ಗರ್ಭದಲ್ಲಿದ್ದಾಗ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನ ತಗೊಳ್ಬಾರ್ದು ಅಂತ ಹೇಳ್ತಾರೆ. ವೈದ್ಯರು ಔಷಧಿ ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ಹಿಂಜರಿತಾರೆ ಮಹಿಳೆಯರು. ಸೊ ಇಂಥ ಸಂದರ್ಭದಲ್ಲಿ ಔಷಧಿಗಳನ್ನ ಸೇವಿಸೋದು ಎಷ್ಟು ಸರಿ ಅಂತ ಅನ್ಸುತ್ತೆ?
5: ಅವರಿಗೆ ಮುಂಚೆನೆ ಯಾವುದೋ ಒಂದು ಮಾನಸಿಕ ಕಾಯಿಲೆ ಇದ್ದಿರಬಹುದು. ಸೊ ಅಂತ ಸನ್ನಿವೇಶದಲ್ಲಿ ನಾವು ಕೂಡಲೇ ನಿಲ್ಸಕ್ಕೆ ಔಷಧಿಗಳನ್ನು ಆಗಲ್ಲ. ಸೊ ಆವಾಗ ನಾವು ಒಂದು ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ಮಾಡ್ತೀವಿ. ಅಂದರೆ ಈ ಔಷಧಿಯನ್ನು ಅದನ್ನು ಕಂಟಿನ್ಯೂ ಮಾಡಿದರೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಹಾನಿ ಆಗುತ್ತೆ, ಆ ಮದ್ದು ಎಷ್ಟು ಮಟ್ಟಿಗೆ ಆ ಮಗುವಿಗೆ ಒಳಗೆ ಹೋಗುತ್ತೆ ಅದನ್ನು ಕೂಡ ಅಂದಾಜು ಮಾಡಿಬಿಟ್ಟು ಅವರಿಗೆ ಸಲಹೆ ನೀಡ್ತೇವೆ. ಸೊ ಆದುದರಿಂದ ಔಷಧಿಗಳನ್ನು ತಗೋತಾ ಇದ್ರೆ ಅವರು ಗರ್ಭಿಣಿ ಆಗೋಕ್ಕಿಂತ ಮುಂಚೆನೆ ನಮ್ಮ ಹತ್ರ ಬಂದು ಒಂದು ಮಾತಾಡಬೇಕಾಗ್ಬೋದು. ಒಂದು ಇನ್ನೊಂದು, ಇನ್ ಕೇಸ್ ಅವರು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ, ಗರ್ಭಿಣಿ ಆಗಿದ್ದಾರೆ ಅಂದಮೇಲೆ ಮತ್ತೆ ಪುನಃ ನಮ್ಮ ಹತ್ರ ಬಂದು ಮಾತಾಡಿಬಿಟ್ಟು ಅದನ್ನ ಕಂಟಿನ್ಯೂ ಮಾಡಬೇಕಾ ಇಲ್ಲ ನಿಲ್ಲಿಸ್ಬೇಕಾ ಅನ್ನೋದು ನಾವು ಸಲಹೆ ನೀಡ್ತೀವಿ.
4: ಒಟ್ಟಾರೆಯಾಗಿ ಗರ್ಭಿಣಿಯರು ಮೊದಲೇ ಒಂದು ಸಮಾಲೋಚನೆಗೆ ಬಂದು ಅಲ್ಲಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದ, ಎಷ್ಟು ಪ್ರಮಾಣದಲ್ಲಿ ಅವರು ಸೇವನೆ ಮಾಡಬಹುದು ಅನ್ನೋದನ್ನ ಫಸ್ಟ್ ಸೂಕ್ತವಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲ ಅಂತಂದ್ರೆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರ. ಇನ್ನು ಯಾವ ತರಹದ ಲಕ್ಷಣಗಳನ್ನ ನಾವು ಪ್ರಸವೋತ್ತರ ಖಿನ್ನತೆ ಅಂತ ನಿರ್ಧರಿಸಬಹುದು? ಯಾವ ರೀತಿ ನೀವು ಗುರುತಿಸ್ತೀರಾ ಡಾಕ್ಟ್ರೇ?
5: ಸೊ ಖಿನ್ನತೆ ಪ್ರಮುಖ ಲಕ್ಷಣ ಅಂದ್ರೆ ಈಗ 2 ವಾರಗಳಿಂದ ಹೆಚ್ಚು ಕಾಲ ನಿರಂತರವಾಗಿ ಬೇಜಾರು, ನಾನು ಒಂದು ಒಳ್ಳೆ ತಾಯಿ ಅಲ್ಲ ಅನ್ನೋ ಆಲೋಚನೆ, ಅತಿಯಾದ ಇಲ್ಲ ಕಡಿಮೆ ನಿದ್ರೆ, ಎರಡು ಕೂಡ ಆಗ್ಬೋದು. ಅತಿಯಾದ ನಿದ್ರೆ ಕೂಡ ಆಗ್ಬೋದು, ಕಡಿಮೆ ನಿದ್ರೆ ಆದ್ರೂ ಆಗ್ಬೋದು. ಅತಿಯಾದ ಇಲ್ಲ ಕಡಿಮೆ ಹಸಿವು, ನಿರಾಶೆ, ಕಾರ್ಯಗಳಲ್ಲಿ ಇವಾಗ ಆಸಕ್ತಿ ಇಲ್ಲ, ಕೆಲಸ ಮಾಡಕ್ಕೆ ಉತ್ಸಾಹ ಇಲ್ಲ. ಸೊ ಇಂಥ ಚಿಹ್ನೆಗಳು, ಇಂಥ ಲಕ್ಷಣಗಳು ಕಂಡು ಬಂದಲ್ಲಿ ನಾವು ಇದನ್ನ ಖಿನ್ನತೆ ಅಂತ ಹೇಳ್ತೀವಿ. ಆದರೆ ಪ್ರಸೋತ್ತರ ಅಂದ್ರೆ ಡೆಲಿವರಿ ಆದ ಮೇಲೆ 2 ವಾರ ನಂತರ ಈ ತರ ಲಕ್ಷಣಗಳು ನಿರಂತರ ಕಂಡು ಬಂದಲ್ಲಿ ಇದಕ್ಕೆ ನಾವು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದ್ರೆ

0: ಪ್ರಸವೋತ್ತರ ಖಿನ್ನತೆ ಅಂತ ಹೇಳ್ತೀವಿ. ಸೊ ಇದರದ್ದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ಅದು ಡೆಲಿವರಿ ಆದ ಮೇಲೆ ಮಹಿಳೆಯಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗತ್ತೆ. ಅಂದ್ರೆ ಮಗುವಿಗೆ ಏನೆಲ್ಲ ಹಾರ್ಮೋನ್ ಬೇಕಿರುತ್ತೆ ಅದು ಮಗು ಹೊರಗೆ ಬಂದಾದ್ಮೇಲೆ ಅದು ಕಡಿಮೆ ಆಗತ್ತೆ. ಸೊ ಅದರಿಂದ ಅವರು ಬೇಗ ಖಿನ್ನತೆಗೆ ಜಾಸ್ತಿ ಒಳಗೊಳ್ತಾರೆ. ಸೊ ಅದರಿಂದ ನಾವು ಇದು ಗಮನಿಸಬೇಕು, ಹಾಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು.
1: ಡಾಕ್ಟರ್, ಇಲ್ಲೊಂದು, ಈ ಗರ್ಭಾವಸ್ಥೆಯಲ್ಲಿ ತಪಾಸಣೆಗೆ ಬಂದಾಗ ಗರ್ಭಿಣಿಯರಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟಿರ್ತೀರ, ಜಾಗೃತಿನ ಮೂಡಿಸಿರ್ತೀರ ಅಂತ ಅನ್ಕೊಳ್ತೇನೆ. ಸೊ ಇದೆಲ್ಲ ತಿಳುವಳಿಕೆ ಮೊದಲೇ ಕೊಟ್ಟಿದ್ರೆ ಅವ್ರು ಗುರುತಿಸ್ಕೊಳಕ್ಕೆ ಬಹುಶಃ ಈಸಿ ಆಗುತ್ತೆ ಅನ್ಸತ್ತೆ.
0: ಹಾ, ಖಂಡಿತ ಈಸಿ ಆಗುತ್ತೆ. ಯಾಕಂದ್ರೆ ಕೆಲವು ಕ್ಲಿನಿಕ್ಸ್ ಅಂತ ನಡೆಸ್ತೀವಿ, ಅವರು ಗರ್ಭಿಣಿ ಆದಾಗ ರುಟೀನ್ ಚೆಕ್ಅಪ್ಸ್ ಗೆ ಬರ್ತಾರೆ. ಸೊ ಆವಾಗ ಮಾನಸಿಕ ಚೆಕ್ಅಪ್ ಕೂಡ ನಡೆಸ್ತೀವಿ. ಸೊ ಆವಾಗ ಕೆಲವ್ರಿಗೆ ಖಿನ್ನತೆ ಇಲ್ಲ, ಸೈಕೋಸಿಸ್ ಅಂತ ನಾವೇನ್ ಹೇಳ್ತೀವಿ, ಮನೋವಿಕೃತಿ, ಅದಕ್ಕೆ ಒಳಗೊಳ್ಳಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಂತದ್ರನ್ನ ನಾವು ಕಂಡು ಹಿಡಿದು ಅವ್ರಿಗೆ ಜಾಸ್ತಿ ತಪಾಸಣೆ ಮಾಡೋದು ಇಲ್ಲ ಅವ್ರಿಗೆ ಜಾಸ್ತಿ ಫಾಲೋ ಅಪ್ ಕೊಡೋದು, ಅದು ಮುಖ್ಯವಾಗಿರುತ್ತೆ.
1: ಡಾಕ್ಟರ್, ಈಗಲೇ ಹೇಳಿದ್ರಿ ನೀವು ಮನೋವಿಕೃತಿ, ಈ ಪದ ಒಂದ್ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಕೇಳಿಸ್ತಾ ಇದೆ. ಸೊ ಏನಿದು ಪ್ರಸವೋತ್ತರ ಮನೋವಿಕೃತಿ?
0: ಪ್ರಸವದ ನಂತರ ಇದು ಆಕ್ಚುಲಿ ಅಪರೂಪವಾಗಿ ಕಂಡು ಬರುತ್ತದೆ, ಆದ್ರೆ ಇದು ಎಮರ್ಜೆನ್ಸಿ ಅಂತ ನಾವು ಹೇಳ್ಬೋದು. ಸೊ ಮನೋವಿಕೃತಿ ಅಂದ್ರೆ ನಾರ್ಮಲ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಸೈಕೋಸಿಸ್ ಅಂತ ಅರ್ಥ. ಸೊ ಅಂದ್ರೆ ಇವರಲ್ಲಿ ಗೊಂದಲ, ಅಸಾಮಾನ್ಯವಾಗಿ ನಡವಳಿಕೆ, ಇಲ್ಲ ಒಂಥರ ಭ್ರಮೆಗಳು, ನನ್ನ ಗಂಡ ಏನೋ ನನ್ಗೆ ಮಾಡ್ಬಿಡ್ತಾನೆ, ನನ್ನ ಜೀವಕಪಾಯ ಇದೆ, ನಂದು ಮಗುವಿಗೆ ಜೀವಕಪಾಯವಿದೆ. ಸೊ ವಾಸ್ತವಕ್ಕೆ ವಿರುದ್ಧವಾಗಿ ನಂಬಿಕೆಗಳು, ಇಂಥದ್ದೆಲ್ಲ ಕಂಡು ಬರುತ್ತದೆ. ಸೊ ಇದು ಯಾಕೆ ಎಮರ್ಜೆನ್ಸಿ ಅಂತ ನಾವು ಹೇಳುವುದೆಂದರೆ, ತಾಯಿ ಮತ್ತು ಮಗು ಇಬ್ಬರಿಗೂ ಕೂಡ ಜೀವಕ್ಕೆ ಅಪಾಯಗಳು ಸಾಧ್ಯತೆ ಇರುತ್ತೆ. ಒಂದೋ ತಾಯಿ ಸೂಯಿಸೈಡ್ ಮಾಡ್ಕೊಳ್ಳೋದು, ಇಲ್ಲ ಮಗುವಿಗೆ ಏನಾದರೂ ಹಾನಿ ಮಾಡ್ಕೊಳ್ಳೋದು, ಆ ಥರ ಸಂದರ್ಭಗಳು ಕಂಡು ಬರುತ್ತದೆ.
1: ಈ ಮನೋವಿಕೃತಿಗೆ ಏನ್ ಕಾರಣ ಆಗುತ್ತೆ, ಅದರಲ್ಲೂ ಪ್ರಸವೋತ್ತರ ಮನೋವಿಕೃತಿಗೆ ಕಾರಣಗಳೇನು ಡಾಕ್ಟ್ರೆ?
0: ಪ್ರಸವೋತ್ತರ, ಅದೇ ನಾನು ಮುಂಚೆ ಹೇಳಿದ ಹಾಗೆ ಹಾರ್ಮೋನ್ಸ್ ಲೆವೆಲ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ. ಸೊ ಹಾರ್ಮೋನ್ಸ್ ಸಡನ್ ಆಗಿ ಕಡಿಮೆ ಆದಾಗ ಈ ತರ ಗೊಂದಲಗಳು ಕಂಡು ಬರುತ್ತದೆ. ಅದರ ಜೊತೆಗೆ ಕೆಲವು ಟೈಮು ಅವ್ರಿಗೆ ಆಲ್ರೆಡಿ ಮಾನಸಿಕ ತೊಂದರೆ ಇದ್ದಿರ್ಬೋದು, ಇಲ್ಲ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ತರ ಮಾನಸಿಕ ತೊಂದರೆಗಳಿದ್ದಿರ್ಬೋದು. ಸೊ ಇಂಥ ಕಾರಣಗಳಿಂದ ಅವ್ರಿಗೆ ಈ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ತನ್ನ ಮಗುವಿಗೆ ಯಾರಾದ್ರೂ ಏನಾದ್ರೂ ಮಾಡಿಬಿಡ್ತಾರೆ ಅನ್ನೋ ಆತಂಕ ಹೆಚ್ಚಾಗಿರೋದ್ರಿಂದ ಬಹುಶಃ ಈ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ಸುತ್ತೆ. ಇನ್ನು ಕೆಲವೊಂದು ಕಡೆ ನಾವು ಕೇಳಿದೀವಿ ಬೇಬಿ ಬ್ಲೂಸ್ ಅನ್ನೋ ಒಂದು ಪದನ, ಇದು ಮತ್ತೆ ಪ್ರಸವದ ನಂತರದ ಖಿನ್ನತೆ, ಇದು ಎರಡರ ವ್ಯತ್ಯಾಸ ಏನಾದರೂ ಇದೆಯಾ?
0: ಖಂಡಿತವಾಗಿ ಎರಡರಲ್ಲೂ ವ್ಯತ್ಯಾಸ ಇದೆ. ಬೇಬಿ ಬ್ಲೂಸ್ ಅನ್ನೋದು ಬಹಳ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಇದು ಪ್ರಸವದ ನಂತರ ಸ್ವಲ್ಪ ದಿವಸ ಮಹಿಳೆಗೆ ಸ್ವಲ್ಪ ಗೊಂದಲ ಆಗೋದು, ಆತಂಕ, ಮಗುದು ಚಿಂತೆ, ಆದ್ರೆ ಇದು ಖಿನ್ನತೆ ಅಷ್ಟು ಮಟ್ಟಿಗೆ ಹೋಗಲ್ಲ.
1: ಅದನ್ನ ಬೇಬಿ ಬ್ಲೂಸ್ ಅಂತ
0: ಹೇಳ್ತೀವಿ. ಸೊ ಇದು ಮಗುವಿನ ಬಗ್ಗೆ ಸ್ವಲ್ಪ ಚಿಂತೆ, ಆತಂಕ, ನಾನ್ ಸರಿ ಮಾಡ್ತಾ ಇಲ್ವೇನೋ, ನಾನು ಎದೆ ಹಾಲು ಕುಡ್ಸಕ್ ಆಗ್ತಾ ಇಲ್ವೇನೋ. ಸೊ ಆತರ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ಇದು ಕಂಡು ಬರುತ್ತೆ. ಆದ್ರೆ ಖಿನ್ನತೆ ಅನ್ನೋದು ಎರಡು ವಾರ ನಂತರನೂ ಇರೋಂಥದ್ದು ಖಿನ್ನತೆ ಅಂತ ಹೇಳ್ತೀವಿ. ಬೇಬಿ ಬ್ಲೂಸ್ ಅನ್ನೋದು ತಾತ್ಕಾಲಿಕವಾಗಿ ಇರೋ ಭಾವನಾತ್ಮಕ ಬದಲಾವಣೆಗಳು. ಪ್ರಸವ ನಂತರ ಅವರಿಗೆ ಬೇಗ ಸಿಟ್ಟಾಗುವುದು, ಇಲ್ಲ ಮಗು ಬಗ್ಗೆ ಚಿಂತೆ, ಆತಂಕ, ಇದು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಿ ಅದು ಅದ್ರ ಪಾಡಿಗೆ ಕಡಿಮೆ ಆಗ್ಬೋದು. ಆದರೆ ಖಿನ್ನತೆ ಅನ್ನೋದು ಯೂಶ್ವಲಿ ಅವರ ದೈನಂದಿನ ಜೀವನ ಹಾಗೂ ಮಗುವಿನ ಆರೈಕೆ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಅದಕ್ಕೆ ಖಿನ್ನತೆಗೆ ನಾವು ಯೂಶ್ವಲಿ ಔಷಧಿ ಇಲ್ಲ ಕೌನ್ಸಿಲಿಂಗ್ ನೀಡಬೇಕಾಗ್ಬೋದು.
1: ಸಾಮಾನ್ಯವಾಗಿ ಮೊದಲ ಮಗುವಿನ ತಾಯಿ ಆಗುವಂತ ಮಹಿಳೆಯರಿಗೆ ಒಂಥರ ಆತಂಕ ಇದ್ದೇ ಇರುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇರುತ್ತೆ. ಮತ್ತೆ ಸಾಕಷ್ಟು ವ್ಯತ್ಯಾಸಗಳು ಉಂಟಾಗುತ್ತೆ ಶರೀರದಲ್ಲಿ, ಹಾಗಾಗಿ ಅವರಿಗೆ ಗೊಂದಲಗಳು ಜಾಸ್ತಿ ಆಗುತ್ತೆ. ಸೊ ಇಂಥ ತಾಯಿಯಾಗುವ ಮಹಿಳೆಯರು ಜೀವನದ ಬಗ್ಗೆ ಬೇಸರ ಪಡೋದನ್ನ ನಾವು ಇತ್ತೀಚೆಗೆ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇದಕ್ಕೆ ನೀವು ಹೇಳಿದ ಹಾಗೆ ಹಾರ್ಮೋನ್ಸ್ ಚೇಂಜಸ್ ಕೂಡ ಕಾರಣ ಆಗಬಹುದೇನೋ, ಅದು ಗರ್ಭಾವಸ್ಥೆ ಅಥವಾ ಪ್ರಸವದ ನಂತರ ಬೇಸರ ಪಟ್ಕೊಂಡು ಏನಾದರೂ ಅನಾಹುತ ಮಾಡ್ಕೊಳ್ಳೋ ಅಂಥವ್ರಿಗೆ ಏನು ಮಾಡಬಹುದು ನಾವು?
0: ಸೊ ನಿರಂತರ ಆತ್ಮಹತ್ಯೆ ಆಲೋಚನೆ ಇದು ಕಂಡು ಬಂದಲ್ಲಿ ಎಂದಿಗೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ತಾಯಿಯನ್ನು ಒಬ್ಬರೇ ಬಿಡಬಾರ್ದು. ಅವರನ್ನ ಕೂಡಲೇ ಒಂದೋ ಮನೋವೈದ್ಯರು ಅಥವಾ ಯಾವುದಾದ್ರೂ ತುರ್ತು ವೈದ್ಯಕೀಯ ಸೇವೆಯನ್ನು ಸಂಪರ್ಕಿಸಬೇಕು. ಅದರ ಜೊತೆ ಒಂದು ಕುಟುಂಬದ ಬೆಂಬಲ ಕೂಡ ತುಂಬಾ ಮುಖ್ಯವಾಗಿರುತ್ತದೆ.
1: ಕುಟುಂಬದವರು ಗರ್ಭಿಣಿಯನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಪ್ರಸವದ ನಂತರ ಮಗುವನ್ನ ಆರೈಕೆ ಮಾಡೋದ್ರವರೆಗೂ ಕುಟುಂಬದವರ ಬೆಂಬಲ ಸಾಕಷ್ಟು ಬೇಕಾಗತ್ತೆ. ಸೊ ಕುಟುಂಬದವರು ಇಂಥ ಗರ್ಭಾವಸ್ಥೆ ಅಥವಾ ಪ್ರಸವದ ನಂತರ ಆ ಬಾಣಂತಿಯನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಸಲಹೆನ ನೀಡ್ತೀರಾ?
0: ಸೊ ಮಗುವಿನ ಜನನ ನಂತರ ಒಂದು ತಾಯಿಯ ಮೇಲೆ ಒಂದು ದೈಹಿಕ, ನೀವು ಹೇಳಿದಾಗೆ ದೈಹಿಕ, ಭಾವನಾತ್ಮಕ ಹಾಗೂ ಸಾಮಾಜಿಕ ಒತ್ತಡ ಹೆಚ್ಚಾಗುತ್ತೆ. ಒಂದು ಮನೆ ಕೆಲಸ ಆಗಿರ್ಬೋದು, ಇಲ್ಲ ಮಗುವಿಗೆ ಆರೈಕೆ ಸಹಾಯ ನಾವು ಮಾಡಿದ್ದಲ್ಲಿ ಆ ತಾಯಿಯ ಸ್ಟ್ರೆಸ್ ತುಂಬ ಕಡಿಮೆ ಆಗುತ್ತೆ. ಅದಕ್ಕೆ ಕುಟುಂಬದ ಬೆಂಬಲ ತುಂಬ ಮುಖ್ಯವಾಗಿರುತ್ತೆ. ಕುಟುಂಬದ ಬೆಂಬಲವು ಒಂಟಿತನ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಚಿಕಿತ್ಸೆಗೆ ಸ್ಪಂದಿಸಲಿಕ್ಕೆ ಕೂಡ ತಾಯಿ ಮಗು ಬಾಂಧವ್ಯ ಕೂಡ ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ಈ ತಾಯಿ ಮಗು ಬಾಂಧವ್ಯಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎದೆ ಹಾಲು ಕುಡಿಸೋದು. ಸೊ ಎದೆ ಹಾಲು ಕುಡಿಸೋದ್ರಲ್ಲಿ ತಾಯಿ ಮಗುವಿನ ನೋಡ್ತಾರೆ, ತಪ್ಪಿಕೊಳ್ತಾರೆ. ಸೊ ಅದರಿಂದ ಮಗು ಮತ್ತು ತಾಯಿಯ ಬಾಂಧವ್ಯ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಇದರದ್ದು ವಿಜ್ಞಾನ ಏನು ಅಂದರೆ ಒಂದು ಹಾರ್ಮೋನ್, ಆಕ್ಸಿಟೋಸಿನ್ ಹಾರ್ಮೋನು ರಿಲೀಸ್ ಆಗುತ್ತೆ. ಸೊ ಈ ಆಕ್ಸಿಟೋಸಿನ್ ಹಾರ್ಮೋನು ತಾಯಿ ಮತ್ತು ಮಗುವಿ ಬಾಂಧವ್ಯಗೆ ತುಂಬ ಇಂಪಾರ್ಟೆಂಟ್. ಸೊ ಈ ತಾಯಿ ಮತ್ತು ಮಗು ಬಾಂಧವ್ಯ ನಾವು ಹೇಗೆಲ್ಲ ಹೆಚ್ಚು ಮಾಡಿಸ್ಬೋದು ಅಷ್ಟು ಕುಟುಂಬದ ಬೆಂಬಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
1: ನೀವು ಹೇಳ್ತಾ ಇದ್ದೀರಾ ಕುಟುಂಬದವರ ಬೆಂಬಲ ತುಂಬಾ ಇಂಪಾರ್ಟೆಂಟು, ಯಾಕೆಂದ್ರೆ ತಾಯಿಗೆ ಸಾಕಷ್ಟು ಸ್ಟ್ರೆಸ್ ರಿಲೀಸ್ ಆಗುತ್ತೆ ಕುಟುಂಬದವರ ಬೆಂಬಲ ಸಿಕ್ಕಿದ್ರೆ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ನಗರಗಳಲ್ಲಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ನೋಡ್ತಾ ಇದ್ದೀವಿ. ಕುಟುಂಬದ ಒಂದು ಬೆಂಬಲ ಸಿಗ್ತಾ ಇತ್ತು ನಾವು ಕೂಡು ಕುಟುಂಬದಲ್ಲಿ ಬೆಳೀತಾ ಇದ್ದಾಗ. ಸೊ ಈ ರೀತಿ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರುವಾಗ, ಗಂಡ ಹೆಂಡತಿ ಇಬ್ಬರೇ ಇರುವಾಗ ಮಗು ನೋಡ್ಕೊಳ್ಳೋದು ತಾಯಿಗೆ ತುಂಬಾನೇ ಕಷ್ಟ ಆಗುತ್ತೆ. ಇಲ್ಲಿ ತುಂಬಾ ಸ್ಟ್ರೆಸ್ ಅನ್ನೋದು ನೀವೇನು ಹೇಳಿದ್ರಿ ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಕುಟುಂಬದವರ ಬೆಂಬಲ ಅವರಿಗೆ ಇರಲ್ಲ, ಸಹಕಾರ ಇರೋದಿಲ್ಲ. ಇಬ್ರು ವರ್ಕಿಂಗ್ ಆಗಿರೋದ್ರಿಂದ ಇತ್ತೀಚೆಗಂತೂ ನಾವು ನೋಡ್ತಾ ಇದ್ದೀವಿ ವರ್ಕ್ ಫ್ರಮ್ ಹೋಮ್ ಅಂತ ನೋಡುವಾಗ ಬಾಣಂತಿ ಅನ್ನೋದು ಕೂಡ ಮರೆತು ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಇಂಥವರಿಗೆ ಟೆಲಿಮನಸ್ ಸೇವೆ ಯಾವ ರೀತಿ ಒಂದು ಸಹಕಾರವನ್ನ ನೀಡಬಹುದು, ಹೇಗೆ ಅವರು ಇದನ್ನ ಸದ್ಬಳಕೆ ಮಾಡಿಕೊಳ್ಬಹುದು?
0: ಸೊ ಟೆಲಿಮಾನಸ್ ಅನ್ನೋದು ಒಂದು ಗೌರ್ಮೆಂಟಿಂದ ಹೆಲ್ಪ್ ಲೈನ್ ಇರುವಂಥದ್ದು. ಸೊ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಆತಂಕ, ಖಿನ್ನತೆ, ಒತ್ತಡ ಅಥವಾ ಇತರ ಮಾನಸಿಕ ಆರೋಗ್ಯದ ತೊಂದರೆಗಳ ಬಗ್ಗೆ ಸಲಹೆ ಮತ್ತು ಸಹಾಯ ಪಡೆಯಲು ಕಾಲ್ ಮಾಡ್ಬೋದು. ಸೊ ಈ ಕಾಂಟ್ಯಾಕ್ಟ್ ನಂಬರು 144416 ಈ ಸಂಖ್ಯೆಯನ್ನು ಸಂಪರ್ಕಿಸಿದರೆ ಈ ಎಲ್ಲ ಸೇವೆಗಳು ಸೌಲಭ್ಯಗಳು ಸಿಗುತ್ತದೆ. ಟೆಲಿಸೈಕ್ಯಾಟ್ರಿ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ, ವಿಡಿಯೋ ಕಾಲ್ ಮೂಲಕ ಪೇಷಂಟ್ ಅನ್ನ ನೋಡ್ಬಿಟ್ಟು ಅವರಿಗೆ ಏನು ಸಹಾಯ ಮಾಡಬಹುದು ಅದರನ್ನ ಸಹಾಯ ಕೊಡ್ತಾರೆ. ಈವನ್ ವಿಡಿಯೋ ಕಾಲ್ ಇಂದ ಮೆಡಿಸಿನ್ಸ್ ಕೂಡ ಬರೆದು ಕೊಡ್ತಾರೆ. ಆದರೆ ಅದಕ್ಕೆ ಕೆಲವು ಕ್ರೈಟೀರಿಯಾಸ್ಗಳಿರುತ್ತೆ, ಅಂದರೆ ತುಂಬ ಅವರಿಗೆ ಅನಿಸಿದ್ರೆ ಈ ಪೇಷಂಟಿಂದ ಯಾರಿಗಾದರೂ ಹಾನಿ ಆಗ್ತಾ ಇದೆ, ಇಲ್ಲ ಅವ್ರಿಗೆ ಕೂಡ ನಿರಂತರ ಏನಾದರೂ ಕೆಟ್ಟ ಆಲೋಚನೆ ಬರ್ತಾ ಇದೆ ಅಂತ ಇದ್ರೆ ಕೂಡಲೇ ಅವರು ಅವ್ರನ್ನ ಈ ತರ ತುರ್ತು ಚಿಕಿತ್ಸೆಗೆ ರೆಫರ್ ಮಾಡ್ತಾರೆ. ಸೊ ಅವರು ಸಹಾಯ ಪಡಿಬಹುದು.
1: ಈ ಟೆಲಿಸೈಕ್ಯಾಟ್ರಿ ಅವ್ರನ್ನ ಸಂಪರ್ಕ ಮಾಡೋದು ಕೂಡ ಈ ಟೆಲಿಮನಸ್ ನಂಬರ್ ಇಂದಾನೆ, 144416 ಕಾಲ್ ಮಾಡಿದ್ರೆ ಈ ಟೆಲಿಸೈಕ್ಯಾಟ್ರಿ ಒಂದು ಸಹಾಯವನ್ನ ಕೂಡ ಅವರು ಪಡಿಬಹುದು. ಅವರು ನೇರವಾಗಿ ವಿಡಿಯೋ ಮೂಲಕ ವೈದ್ಯರ ಹತ್ರ ಮಾತಾಡಿ ಸಮಾಲೋಚನೆಯನ್ನ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ರ. ಬಹುಶಃ ಇದು ನಮ್ಮ ನಗರದ ಪ್ರದೇಶದಲ್ಲಿ, ನಾನೇನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿದೆ, ಒಬ್ಬಂಟಿಯಾಗಿ ಇರುವಂತಹ ಒಂದು ತಾಯಂದಿರಿಗೆ ಇದು ಸಾಕಷ್ಟು ಒಂದು ಒಳ್ಳೆಯ ಯೋಜನೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇದರ ಉಪಯೋಗ ಖಂಡಿತವಾಗಿಯೂ ನಮ್ಮ ಜನರು ಪಡ್ಕೊಳ್ಬೇಕು. ಮಾನಸಿಕ ಆರೋಗ್ಯ ಪ್ರತಿಯೊಬ್ಬರಿಗೂ ಮುಖ್ಯವಾಗುತ್ತೆ. ಕುಟುಂಬದವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರ್ತು ಒಬ್ಬರಿಗೊಬ್ಬರು ಸಹಕಾರ ನೀಡಿದ್ರೆ ಜೀವನ ಸುಖಮಯ, ಇಲ್ಲೇ ಸ್ವರ್ಗ. ಇಷ್ಟೊತ್ತು ಮಾಹಿತಿಯನ್ನು ನೀಡಿದ ಡಾಕ್ಟರ್ ನೇಹಾ ಮಕ್ಕಿತಾಯ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ.
2: ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ತಾಯಿಯ ಮಾನಸಿಕ ಆರೋಗ್ಯ, ಈ ಕುರಿತಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 8:45. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನ ಆರಂಭಿಸುವಂತಹ ಸಮಯ ಇದು. ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳು ಜೊತೆಗೆ ಮಾಹಿತಿ ನಿಮಗೆ ಸಿಗುತ್ತೆ. ಈಗ ಸದ್ಯಕ್ಕೆ ನೀವು ಹಲೋ ಜಲಮಂಡಳಿ ಅಂತ ಕೂಡ ಅನ್ಬಹುದು. ಯಾಕೆಂತಂದ್ರೆ ಇವತ್ತು ಬೆಳಗ್ಗೆ 9:30 10:30 ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಬೆಂಗಳೂರು ಜಲಮಂಡಳಿಯ ವತಿಯಿಂದ. ಸಾರ್ವಜನಿಕರು ತಮ್ಮ ವಲಯಗಳಲ್ಲಿ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದರೆ, ಒಳಚರಂಡಿ, ಕೊಳವೆ ಅಥವಾ ಇಳಿಗುಂಡಿಯಿಂದ ತ್ಯಾಜ್ಯ ನೀರು ಹೊರಬರ್ತಾ ಇರುವಂತಹದ್ದು, ಜಲಮಾಪನ ಹಾಗೂ ನೀರಿನ ಬಿಲ್ನ ಸಮಸ್ಯೆಯ ಬಗ್ಗೆ ನೇರವಾಗಿ ಮಾತನಾಡಿ ಕುಂದುಕೊರತೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಅದಕ್ಕೋಸ್ಕರ ನೀವು ಯಾವ ನಂಬರ್ ಕರೆ ಮಾಡಬೇಕು ಅಂತಂದ್ರೆ 0802294519 ಅಥವಾ 0802222239. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 0802222239. ಈ ನಂಬರ್ಗೆ ನೀವು ಸಂಪರ್ಕಿಸಬಹುದು, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬಹುದು ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಧ್ವನಿ ಆಗಿರುವಂತಹ ವೀರ ಕನ್ನಡಿಗ ಚಲನಚಿತ್ರದ ಹಾಡು ಚಕ್ರಿಯವರ ಸಂಗೀತ ಸಂಯೋಜನೆಯಲ್ಲಿ.

ದಾಸಾಜಲ್ ಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ರಾಜೇಶ್ ಮತ್ತು ಅನುರಾಧ ಶ್ರೀರಾಮ್ ಈ ಒಂದು ಹಾಡಿಗೆ ದನಿಯಾಗಿದ್ರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ ಸಾಧು ಕೋಗಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತ ಇದಾಗಿತ್ತು. 8:56 ಆಗ್ತಾ ಇದೆ. ಇವತ್ತಿನ ಹಲ್ಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಹೌದು, ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಜೆಸ್ಸಿ ಗಿಫ್ಟ್ ಅವರು ದನಿಯಾಗಿರುವಂತಹ ಸುಂಟರಗಾಳಿ ಈ ಚಲನಚಿತ್ರದ ಈ ಒಂದು ಹಾಡು. ಅನುರಾಧ ಶ್ರೀರಾಮ್ ಅವರು ಸಹ ದನಿಗೊಳಿಸಿದ್ದಾರೆ. ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ 9:00 ಸರಿಯಾಗಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕೆ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
4: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
3: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
6: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ಎಂ ರೇನ್ಬೋ ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:03, ಸಖತ್ ಸಾಂಗು ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳುವಂತಹ ಸಮಯ. ಅದಕ್ಕೋಸ್ಕರ ಸಂದೇಶವನ್ನು ಕಳಿಸಬೇಕು 9480109013 9480101013. ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ, ವಾಟ್ಸಪ್ ಸಂದೇಶವಾಗಿರಲಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಖಂಡಿತವಾಗ್ಲೂ ನಂಗೆ ಗೊತ್ತಿತ್ತು ಇವತ್ತು ತುಂಬ ಜನ ಈ ಹಾಡನ್ನು ರಿಕ್ವೆಸ್ಟ್ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ನಿಮ್ಮ ಸಂದೇಶಗಳ ಕಡೆಗೆ ನೋಡ್ದೇ ನಾನು ಇದನ್ನ ಪಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ ಯಾವ ಹಾಡು ಅಂತ ಈಗ ಗೊತ್ತಾಗುತ್ತೆ. ಅಣ್ಣ ತಂಗಿಯರ ಈ ಬಂದ ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಅವರು ಧ್ವನಿಯಾಗಿರುವಂತಹ ಅಭಿನಯಿಸಿರುವಂತಹ ಈ ಒಂದು ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಗೊಳಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಅಣ್ಣ ತಂಗಿ ಚಲನಚಿತ್ರದ ಈ ಒಂದು ಹಾಡು ಟೈಟಲ್ ಟ್ರ್ಯಾಕ್ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಈಗ ನೋಡ್ತಾ ಇದ್ದೀನಿ ತುಂಬ ಜನ ಆ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿತ್ತು, ನಾನು ಫುಲ್ ಕಾನ್ಫಿಡೆನ್ಸಲ್ಲಿ ಇದ್ದೀನಿ. ಇದೀಗ ಮೂಡಿ ಬರ್ತಾ ಇದೆ, ಬೇಗ ಬೇಗ ಸಂದೇಶವನ್ನು ಕಳಿಸಿ ನಿಮ್ಮ ಹಾಡುಗಳನ್ನು ಕೇಳಿ.

9:10 ಆಗ್ತಾ ಇದೆ. ಸ್ನೇಹಿತರೆ, ಎಲ್ಲರಿಗೂ ಸಹ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಹಿತೇಂದ್ರ ದಾಸ್ ಅಸ್ಸಾಮಿಂದ

0: ಸದೇಶವನ್ನು ಕಳಿಸ್ತಾ ಗುಡ್ ಮಾರ್ನಿಂಗ್ ಅಂತ ಆನಂದ ಅವರು, ಜೊತೆಗೆ ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಕುಷ್ಟಗಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಇದು ಶೈಲಾ ರಾಜೇಶ್ ಚನ್ನನಕುಂಟೆ ಶಿರಾಯಿಂದ, ಸಖತ್ ಸಾಂಗ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ, ಇನ್ನು ಪ್ರಸಾದ್ ಕೆಸರಮಡು ತುಮಕೂರಿನಿಂದ, ಚಂದ್ರಶೇಖರ್ ನಾಯಕ ಜೀವನ್ ಭೀಮಾನಗರ ದಾವಣಗೆರೆಯಿಂದ, ಮೂಡಲವಿಠಲಾಪುರದಿಂದ ಶಿವಮೊಗ್ಗ ಜಿಲ್ಲೆ, ಪದ್ಮಶ್ರೀಧರ್ ಪಂದಗಾಟಿ ಅನಂತಕುಮಾರ್ ಅವರು, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಎಚ್ ಬಿ ಜಯರಾಮ್ ಪ್ರಶಾಂತಿ ರಾಜಾಜಿನಗರ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಇನ್ನು ರೋಹಿತ್ ಅವರು ದಾಸನ್ಪುರದಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಕೋಣನೆಕೆರೆ ಗ್ರಾಮದಿಂದ ಶ್ರೀನಿವಾಸ್ ಮತ್ತು ಸುಪ್ರೀತಾ ಅವರು, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಪ್ರೇಮದ ಕಾಣಿಕೆ ಚಲನಚಿತ್ರದ ಹಾಡಿಗೋಸ್ಕರ ಶಂಕರ್ ಜಗ್ಲಿ ಗಬ್ಬೂರ ರಾಯಚೂರಿನಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ತಮಗೆ ಅಂತ ರಮೇಶ್ ಅಶ್ವಿನಿ ವಾಣಿಶ್ರೀ ವೇದಾಂತಕ ಮತ್ತು ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಇನ್ನು ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಮತ್ತು ನಾಗರಾಜ್ ಬಿಟಿಎಂ ಲೇಔಟ್ನಿಂದ, ಗಗನ್ ರಾಜ್ಕುಮಾರ್ ಮಾರಿ ಕಣಿವೆ ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಹಾಡುಗಳ ಪ್ರಸಾರವಾಗುತ್ತೆ, ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಜೊತೆಗೆ ಸಂದೇಶವನ್ನು ಸಹ ಕಳಿಸ್ತಾ ಇರಿ. 9480901013 9480101013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶ ಬರಲಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಕಾದಂಬರಿ ಚಲನಚಿತ್ರದ ಈ ಒಂದು ಹಾಡು, ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಬಿ ಆರ್ ಛಾಯಾ ಅವರ ಧ್ವನಿಯಾಗಿರುವಂತಹ ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ಹಲೋ.

ಕೋಟಿಗೊಬ್ಬ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರಾವೃದ್ಧಿಯಾಗಿದ್ದರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ ದೇವಾ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತ ಇದಾಗಿತ್ತು. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ, ಗಗನ್ರಾಜ್ ಕುಮಾರ್ ಮಾರಿ ಕಡವೆ ಹಿರಿಯೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶರತ್ ಪದ್ಮಜಾ ಶರತ್ ಬಿಡೆ ಹಂಪಿನಗರ ಬೆಂಗಳೂರಿನಿಂದ, ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು, ಇನ್ನು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ತ್ಯಾಗರಾಜ್ ಅಂಬಿಕಾ ನಿಶ್ಚಿಕ ನಾಯಕ್ ಅರ್ಜುನ ಮತ್ತು ಜೊತೆಗೆ ಸವಿತಾ ಬಾಯಿ ಪಂಜಾಯನಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಭೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್ ಮತ್ತು ಲಿಖಿತಾ ಅವರು, ನಾಗೇಶ್, ದೀಪ, ಋತ್ವಿಕ್ ಹಾಗೂ ಜಾರ್ವಿಕ್ ಕೆಸಗೋಡು ಬೇಲೂರು ತಾಲೂಕು ಹಾಸನ ಡಿಸ್ಟಿಕ್ ಇಂದ ಸಂದೇಶವನ್ನು ಕಳಿಸಿ ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಜೊತೆಗೆ ಸಂದೇಶವನ್ನು ಕಳಿಸಿರುವಂತಹವರು ದುಬೈಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದೀವಿ ಸರ್, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಮಾದೇವಪ್ಪ ಕೊಪ್ಪಳದಿಂದ, ಕೊಪ್ಪಳ ಮಾದೇವಪ್ಪ ಕೊಪ್ಪಳ ಅವರು ದುಬೈಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಜಯಲಕ್ಷ್ಮಿ, ನಾಗೇಶ್ ಕುಮಾರ್ ಚಂದಾಪುರದಿಂದ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಮೇಘಮಾಲೆ ಚಲನಚಿತ್ರದ ಹಾಡಿಗೋಸ್ಕರ ರವಿ ಕಾಳಿಂಗ ಶೆಟ್ಟಿ ಗಣೇಶ್ ನಗರ ಮೈಸೂರಿನಿಂದ, ಸುಬಾನ್ ಕೋರಿ ಹಂಪಸಾಗರದಿಂದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಚಂದ್ರಬಾಲು ಅವರು ಡಿ ಗ್ರೂಪ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ವಿನಯದ ಯಾವುದಾದ್ರೂ ಒಂದೊಳ್ಳೆ ಹಾಡನ್ನು ಪ್ರಸಾರ ಮಾಡಿ ಅಂತ ಹೆಮ್ಮಿಗೆ ಪುರ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ ರವೀಂದ್ರ ಅವರಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಸಂದೇಶಗಳ ಕಡೆಗೆ ನೋಡೋಣ. ಈಗ ಸದ್ಯಕ್ಕೆ ನಿಮ್ಮ ಹಾಡುಗಳನ್ನು ಕೇಳೋಣ. ಎಸ್, ಇದೀಗ ಮುಡಿ ಬರ್ತಾ ಇರುವಂತಹದ್ದು ತವರಿನ ಸರಿ ಚಲನಚಿತ್ರದ ಹಾಡು. ಮಧು ಬಾಲಕೃಷ್ಣ ಮತ್ತು ಸಂಗಡಿಗರ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ.

ಧ್ರುವಿ ಮನೋಹರ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನುವಂತಹ ಸಂದೇಶಗಳು ಮೂಡಿ ಬರ್ತಾ ಇದೆ, ಕಂಡು ಬರ್ತಾ ಇದೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗ ಇಂದ ನಮ್ಮ ರನ್ನಿಂಗ್ ವಿತ್ 983 ಇವರು ಸಹ ಸಂದೇಶವನ್ನು ಕಳಿಸಿದ್ರು. ಶ್ರುತಿ ಮಂಜುನಾಥ್ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡು ಹಾಸನ ಇಂದ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಧೋಳ ತಾಲೂಕಿನ ಅಕ್ಕಿಮರಡಿಯಿಂದ ವಿಠಲ ಕಂಬಾರ ಕೃಷ್ಣಾಭಾಯಿ ಸಿಂಧು ಪ್ರಿಯಾಂಕ ಪವನ ಪಲ್ಲವಿ ಅವರು ಒಂದು ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕುಷ್ಟಗಿ ತಾಲೂಕಿನ ಗಂಗನಾಳದಿಂದ ಮುರ್ತುಜಾ ಸಮೀರ್ ಮತ್ತು ಶಾಹಿದ್ ಶಾಂತಿ ಕ್ರಾಂತಿ ಚಲನಚಿತ್ರದ ಹಾಡಿಗೋಸ್ಕರ ಶಿವಮೊಗ್ಗ ಚೌಕ ಮೂವಿ ಚಿತ್ರದ ಒಂದು ಹಾಡು ಬೇಕು ಅಂತ ಶಿವಮೊಗ್ಗದಿಂದ ಸಿಂಧು ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅಯೋಗ್ಯ ಚಿತ್ರದ ಹಾಡಿಗೋಸ್ಕರ ವೀರೇಂದ್ರ ಲಮಾಣಿ ದಿಂಡೂರಿನಿಂದ ಎಲ್ಲ ಸಹೋದರ ಸಹೋದರಿಯರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಅಂತ ದೇವಿ ಸಿಂಗ್ ಮತ್ತು ಸರೋಜಾ ಸಿಂಗ್ ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ ಧನ್ಯವಾದಗಳು ತಮಗೆ. ಮತ್ತೆ ಸಂದೇಶವನ್ನು ಕಳಿಸ್ತಿದ್ದಾರೆ ವಂದನಾ ಯಲ್ಲಪ್ಪ ಯಾದವ ಅವರು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಗೀತಾ ಅವರು ಅರಸೀಕೆರೆಯಿಂದ, ತಿಪ್ಟೂರಿನಿಂದ ಶೀಲಾ ಮೋಹನ್ ರಾಜ್ ಅವರು, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಅನಂತಮೂರ್ತಿ ಅವರು ಶೃಂಗೇರಿಯಿಂದ, ರವಿ ಬೆಳ್ತೇರಿ ಅವರು ಸಿ ಎನ್ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಮೇರಿ ಜೋನ್ಸ್ ಕೊಡತಿ ಗೇಟಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸುಮಿತ್ರ ಕೆಂಪರಾಜು ಆರ್ ಎಚ್ ಸಿ ಎಸ್ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ, ಕೆಂಪರಾಜು ಅವರು ಮೈಸೂರಿನಿಂದ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ರಂಗನಾಥ್ ಅವರು ಬಗಲಕುಂಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇದೇ ರೀತಿ ಸಂದೇಶವನ್ನು ಕಳಿಸ್ತಾ ಇರಿ, ನಿಮ್ಮ ಹಾಡುಗಳನ್ನು ಕೇಳ್ತಾ ಇರಿ. 9480909013 9480 1013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶ ಮೂಡಿ ಬರಲಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ಗೀತೆ ಮೂಡಿ ಬರ್ತಾ ಇದೆ. ಇದೀಗ ಎರಡು ಹಳೆ ಹಾಡುಗಳನ್ನು ಕೇಳುವಂತಹ ಸಮಯ. ಹೌದು, ಹಳೆಯ ಹಾಡುಗಳು ಅಂದರೆ ಯಾವುದು ಅಂತಂದರೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಾಗಿರುವಂತಹ ಗೀತೆ ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ ದೇವರು ಕೊಟ್ಟ ತಂಗಿ ಚಲನಚಿತ್ರದ ಹಾಡು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಾಗಿದ್ದಾರೆ, ಚಿವದಿ ಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ.

0: 5 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ.
1: ವಂದನೆ ವಂದನೆ.
0: 25 ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ವೃದ್ಧನಿಯಾಗಿದ್ದರು. ಗೀತಪ್ರಿಯ ಅವರ ಸಾಹಿತ್ಯ ರಚನೆಯಲ್ಲಿ ಸತ್ಯಮೊಹರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ರಕ್ಷಾಬಂಧನದ ಹಬ್ಬದ ಪ್ರಯುಕ್ತ. ಇವತ್ತು ತುಂಬ ಅಣ್ಣ ತಂಗಿಯರ ಬಾಂಧವ್ಯದ ಈ ಒಂದು ಹಾಡುಗಳು ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡಿದ್ದೀರಾ ನೀವು ಅಂತ. ಕೆಂಪರಾಜು ಅವರು ಮೈಸೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಂಗನಾಥ್ ಅವರು ಬಗಲಗುಂಟೆ ಬೆಂಗಳೂರಿನಿಂದ ಕರಿಯ ಚಲನಚಿತ್ರದ ಹಾಡುಗೋಸ್ಕರ ಸೀತಾರಾಮ್ ಕಿರ್ಕೋಡು, ಸಿಂಧನೂರಿನಿಂದ ಸುರೇಶ್ ಬಳ್ಳುಟಗಿ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಗುಡ್ ಮಾರ್ನಿಂಗ್ ಸರ್ ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಅನು ವಜ್ರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅಂಜು ವಜ್ರ ಅವರು ಥ್ಯಾಂಕ್ ಯು ಸೋ ಮಚ್. ಇನ್ನು ವಂದನಾ ರಾಘವೇಂದ್ರ ಶಿವಮೊಗ್ಗದಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು, ಇನ್ನು ಅರುಣಾ ಮೈತ್ರಿ ಜೆಸಿನಗರ ಪೋಸ್ಟ್ ಆಫೀಸ್ ರೋಡಿಂದ, ಸರ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸ್ತಿರುವಂಥವ್ರು. ಬಿವಸ್ ಕಾಲೋನಿಯಿಂದ ನವೀನ್ ಮತ್ತು ಕಾವ್ಯ ಅವರು, ಚಂದ್ರಕಲಾ ನಂದನ್ ಕುಮಾರ್ ಡಿ ಗ್ರೂಪ್ ಬೆಂಗಳೂರಿನಿಂದ, ಕಾಮನಬಿಲ್ಲಿನ ಎಲ್ಲ ಕಾರ್ಯಕ್ರಮಗಳು ಸಹ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಂಥ ಷಣ್ಮುಖ ಹಳೇಬಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶ್ವೇತಾ ಎಸ್ ರಾವ್ ಸುಳ್ಳೆಯಿಂದ, ಶಿವಗಂಗಾ ಅವರು ಹೆಬ್ಬಾಳಿಂದ, ಒಳ್ಳೊಳ್ಳೆ ಹಾಡುಗಳಿಗೆ ಧನ್ಯವಾದಗಳು ಅಂತ ಸುಧಾ ಬೂದಿಹಾಳಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ಸದ್ಯಕ್ಕೆ ನಿಮಗಾಗಿ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಅಣ್ಣಯ್ಯ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗಾಗಿ.

0: ಇಪ್ಪತ್ತೈದು ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ನೆನಪು,
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

ಪರಸಂಗದ ಗೆಂಡೆಯ ತಿಮ್ಮ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ ರಚನೆ ಮತ್ತು ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:55. ಇವತ್ತಿನ ಸಖತ್ ಸಾಂಗ್ಸು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದಂತಹ ಎಲ್ರಿಗೂ ಸಹ ಧನ್ಯವಾದಗಳು. ಇವತ್ತು ನಿಮ್ಮ ಹಾಡುಗಳು ಪ್ರಸಾರವಾಗಿಲ್ಲ ಅಂತಂದರೆ ದಯವಿಟ್ಟು ಬೇಸರ ಮಾಡ್ಕೊಳ್ಬಿಡಿ. ಪ್ರತಿದಿನ ಸಖತ್ ಸಾಂಗ್ಸ್ಗಳು ಮೂಡಿ ಬರುತ್ತೆ. ನೀವೇ ರಿಕ್ವೆಸ್ಟ್ ಮಾಡಿರುವಂಥ ಗೀತೆಗಳನ್ನು ನೀವು ಸಂದೇಶ ಕಳಿಸೋದ್ರ ಮುಖಾಂತರ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮ 10 ಗಂಟೆಗೆ ಸರಿಯಾಗಿ ಸಿನಿ ಚಿಟ್ಟೆಯಲ್ಲಿ ನಿಮ್ಮ ಜೊತೆ ಆಗ್ತೀನಿ. ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್ ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್.
2: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
1: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1 ರೇನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:03. ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇದು. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಈಗ ಸದ್ಯಕ್ಕೆ ಒಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ ಕಾರ್ಯಕ್ರಮದ ಆರಂಭದಲ್ಲಿ. ಚಿತ್ರ ಅವರು ಧ್ವನಿಯಾಗಿರುವಂತಹ ಜೊತೆಗೆ ಶ್ರೀನಿವಾಸನ್ ಮತ್ತು ಸಂಗಡಿಗರು ಉತ್ಸಾಹ ಧ್ವನಿಗೊಳಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ, ದೇವ ಅವರ ಸಂಗೀತ ಸಂಯೋಜನೆಯಲ್ಲಿ ಸೈನಿಕ ಚಲನಚಿತ್ರದ ಈ ಹಾಡು ನಿಮಗಾಗಿ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
1: ಮಾತು ಮಧುರ,
0: ಸಂಗೀತ ಅಮರ.
2: ಸಂಗೀತವೇ ನನ್ನ ನೆನಪು, ಚಪ್ಪಾಡೇ ನನ್ನ ಮುಸಿರು.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ? ಇದು ಬಣ್ಣ ಬಣ್ಣದ ಲೋಕದ ಚಂದದ ಕಥೆಗಳನ್ನ ಹೇಳುವಂತಹ ಕಾರ್ಯಕ್ರಮ ಅಲ್ವಾ? ಎಸ್, ಹೌದು. ಸಿನಿಮಾ ಅಂದ ತಕ್ಷಣ ನಮಗೆ ಕೇವಲ ಕಥೆಯಷ್ಟೇ ಅಲ್ಲ, ಆ ಕಥೆಗೆ ರಕ್ತ ಮಾಂಸವನ್ನ ತುಂಬಿ ಜೀವ ಕೊಡುವಂತಹ ಪಾತ್ರಗಳು ನಮ್ಮ ಕಣ್ಮುಂದೆ ಬರ್ತವೆ. 9 ರಸಗಳನ್ನ ತಮ್ಮ ಮುಖಭಾವ, ಧ್ವನಿ ಮತ್ತು ಮ್ಯಾನರಿಸಂ ಮುಖಾಂತರ ಪ್ರೇಕ್ಷಕರ ಎದೆಗಿಳಿಸುವಂತಹ ಶಕ್ತಿ ಇರೋದೇ ನಟನೆಯ ವೈವಿಧ್ಯತೆಗೆ. ಒಂದೇ ನಟ ಒಬ್ಬೊಬ್ಬ ನಿರ್ದೇಶಕರ ಕೈಯಲ್ಲಿ ಒಂದೊಂದು ಕಥೆಯಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಡ್ತಾನೆ. ಹೊಸ ಅವತಾರ ಎತ್ತುವುದನ್ನು ನೋಡೋದೇ ಒಂದು ರೀತಿಯಂತಹ ಸಂಭ್ರಮ. ಇವತ್ತಿನ ಸಿನಿಚಿಟ್ಟೆಯಲ್ಲಿ ನಾವು ಮೆಲುಕು ಹಾಕ್ತಾ ಇರುವಂತಹದ್ದು ಕನ್ನಡ ಚಿತ್ರರಂಗದ ಬೆಳ್ಳಿ ಪರದೆಯನ್ನು ಶ್ರೀಮಂತಗೊಳಿಸಿದಂತಹ ಆ ಪಾತ್ರಗಳು ಮತ್ತು ನಟನೆಯ ವೈವಿಧ್ಯತೆಯ ಬಗ್ಗೆ. ಇದರ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ. ಈಗ ಒಂದು ಸೂಪರ್ ಹಿಟ್ ಆಗಿರುವಂತಹ ಜೋಶ್ಫುಲ್ ಭರಿತವಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಪರ್ವ ಚಲನಚಿತ್ರದ ಹಾಡು.

ನಂದಿ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಶಂಕರ್ ಮಹಾದೇವನ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸ್ನೇಹಿತರೆ, ನಾವು ಮಾತಾಡ್ತಾ ಇದ್ವಿ ಪಾತ್ರಗಳ ವೈವಿಧ್ಯತೆ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗುವಂತಹದ್ದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಯುಗ. ಕಣ್ಣಂಚಿನಲ್ಲೇ ರೌದ್ರತೆಯನ್ನು ತೋರುವಂತಹ ಬಬ್ರುವಾಹನ, ಭಕ್ತಿಯ ಪರಾಕಾಷ್ಠೆ ತೋರುವಂತಹ ಭಕ್ತ ಕುಂಬಾರ, ಮುಗ್ಧ ಹಳ್ಳಿ ಹೈದ ಪ್ರೇಮದ ಸಂಕೇತವಾದಂತಹ ರೊಮ್ಯಾಂಟಿಕ್ ಹೀರೋ, ಇಲ್ಲಾಂತಂದ್ರೆ ಕಣ್ಣು

ನೀರು ತರಿಸುವಂತಹ ಬಂಗಾರದ ಮನುಷ್ಯ. ಹೀಗೆ ಪ್ರತಿಯೊಂದು ಪಾತ್ರಕ್ಕೂ ಸಹ ಪರಕಾಯ ಪ್ರವೇಶ ಮಾಡಿ ನಟಿಸುವಂತಹದ್ದು ಇದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಒಬ್ಬ ನಟ ಕೇವಲ ವೇಷಭೂಷಣದಿಂದ ಮಾತ್ರ ಬದಲಾಗದೆ ತನ್ನ ನಡಿಗೆ, ಕಣ್ಣೋಟ ಮತ್ತು ಮಾತಿನ ಲಯದಲ್ಲೇ ಸಂಪೂರ್ಣ ಪಾತ್ರವಾಗಿ ಬದಲಾಗ್ತಾ ಇದ್ದಂತಹ ಆ ಪರಿಯೇ ನಟನೆಯ ವೈಭವ. ಎಸ್ ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಚಲನಚಿತ್ರದ ಹಾಡೇ ಮೂಡಿ ಬರ್ತಾ ಇದೆ. ಶಬ್ದವೇದಿ ಚಲನಚಿತ್ರದ ಈ ಹಾಡು ನಿಮಗಾಗಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲ್ ಯುವಸ್ ಮ್ಯಾಜಿಕಲ್ ಯುವಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:31. ಇದೀಗ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಚಂದ್ರಕಲಾ ನಂದಕುಮಾರ್ ಅವರು ಡಿ ಗ್ರೂಪ್ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಷಣ್ಮುಖ ಹಳೆ ಬಾತಿ ಗ್ರಾಮದಿಂದ, ಶ್ವೇತಾ ಹೆಸರಾವ್ ಸುಳ್ಳಿಯಿಂದ, ಶಿವಗಂಗಾ ಅವರು ಹೆಬ್ಬಾಳಿಂದ, ಸಖತ್ ಸಾಂಗ್ ಸರ್ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಧಾ ಬುದಿಹಾಳ್ ಇಂದ ಇನ್ನು ಸಂದೇಶವನ್ನು ಕಳಿಸಿರುವಂಥವರು ನಂಬರ್ ಎಂಡಿಂಗ್ ವಿತ್ 780. ಶುಭ ಮುಂಜಾನೆ ಅಂತ ಸುಮಿತ್ರಾ ಕೆಂಪರಾಜು ಆರ್ ಎಚ್ ಸಿ ಎಸ್ ಬಡಾವಣೆ ಅನ್ಪೂರ್ಣೇಶ್ವರಿ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದೀನಿ ಸಚಿನ್ ಸರ್, ಒಳ್ಳೆ ಸಾಂಗ್ಸ್ ಎನರ್ಜಿ ಆಗಿರುವಂಥ ಸಾಂಗ್ ಮುಡಿ ಬರ್ತಾ ಇದೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಇಂಥ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವಂಥ ತಮಗೆ ಧನ್ಯವಾದಗಳು ಅಂತ ಹೆಬ್ಬಾಳದ ರಮೇಶ್ ಅವರು. ಸಿನಿಚಿಟ್ಟೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ದಾವಣಗೆರೆಯಿಂದ ಅನಂತ ರಾಜು ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ, ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಇಂದ. ಒಬ್ಬ ಕಲಾವಿದ ಆಗಬೇಕು ಅಂತಂದರೆ ಅಷ್ಟು ಸುಲಭವಾದಂತಹ ಮಾತಲ್ಲ, ಒಂದು ಚಿತ್ರದಲ್ಲಿ ಭಾವ ಅಭಿನಯ ಇವೆಲ್ಲವನ್ನು ಸಹ ತೋರಿಸಬೇಕಾಗುತ್ತೆ. ಆ ಕಲೆ ಅವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ, ಆದರೂ ಅಭಿನಯ ಅನ್ನುವಂಥದ್ದು ಅಷ್ಟು ಸುಲಭವಾದಂತಹ ಮಾತಲ್ಲ ಅಂತ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಇಂದ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಸ್ನೇಹಿತರೆ, ಸಿನಿ ಚಿಟ್ಟಿ ಜೊತೆ ನೀವು ಸಹ ಮಾತಾಡುವಂತಹ ಸಮಯ ಇದು, ಅಥವಾ ನೀವು ಸಂದೇಶವನ್ನು ಸಹ ಕಳಿಸ್ಕೊಡ್ಬೋದು. ಒಬ್ಬ ನಟನನ್ನು ಒಂದೇ ರೀತಿಯಂತಹ ಪಾತ್ರಗಳಲ್ಲಿ ನೋಡಿ ಅಭ್ಯಾಸ ಆಗಿರುವಾಗ ಅವರು ಸಡನ್ ಆಗಿ ವಿಭಿನ್ನವಾದಂತಹ ವಿಲನ್ ಆಗಿನೋ, ಅಥವಾ ಹಾಸ್ಯ ಕಲಾವಿದರಾಗಿಯೋ, ಅಥವಾ ಸೈಕೋ ಕ್ಯಾರೆಕ್ಟರ್ ಆಗಿಯೋ ಬಂದು ನಿಮ್ಮನ್ನು ಬೆರಗುಗೊಳಿಸಿದಂತಹ ನೆನಪಿದೆಯಾ? ನಿಮ್ಮ ಪ್ರಕಾರ ಕನ್ನಡ ಚಿತ್ರರಂಗದ ಮೋಸ್ಟ್ ವರ್ಸಟೈಲ್ ಆಕ್ಟರ್ ಯಾರು ಅಂತ ನಮಗೆ ಕರೆ ಮಾಡಿ ತಿಳಿಸಬಹುದು, ಅಥವಾ ಸಂದೇಶವನ್ನು ಸಹ ಕಳಿಸಬಹುದು. ಕರೆ ಮಾಡೋದಾದರೆ 0802228126 ಈ ನಂಬರ್ಗೆ ನೀವು ಕರೆ ಮಾಡಬಹುದು. ಇಲ್ಲಾಂತಂದರೆ 9480901013 9489091013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಸಹ ಕಳಿಸ್ಕೊಡ್ಬಹುದು. ಈಗ ಸದ್ಯಕ್ಕೆ ಉದಿತ್ ನಾರಾಯಣ್ ಅವರು ಧ್ವನಿಯಾಗಿರುವಂತಹ ಗೀತೆ ಫ್ರಮ್ ಹಾಲಿವುಡ್, ಉಪೇಂದ್ರ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ.

ದಮ್ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. 10:42 ಆಗ್ತಾ ಇದೆ. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಪಾತ್ರಗಳ ವೈವಿಧ್ಯತೆ ಮತ್ತು ನಟನೆಯ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅಂತ. ಒಂದು ಸಿನಿಮಾದಲ್ಲಿ ಕೇವಲ ನಾಯಕ ನಾಯಕಿಯರು ಮಾತ್ರವಲ್ಲ, ಕಥೆಗೆ ಅಸಲಿ ತೂಕ ತಂದುಕೊಡುವಂತಹದ್ದು ಪೋಷಕ ಕಲಾವಿದರು ಮತ್ತು ಖಳನಾಯಕರು. ಕಣ್ಣು ಕೆಂಪಗೆ ಮಾಡಿ ಅಬ್ಬರಿಸುವಂತಹ ವಜ್ರಮುನಿ, ಗಾಂಭೀರ್ಯದ ಎಂವಿ ವಾಸುದೇವರಾವ್ ಅವರು, ಇನ್ನು ವಾತ್ಸಲ್ಯದ ಕಡಲಿನಂತಿದ್ದಂತಹ ಅಶ್ವಥ್ ಅವರು, ನಗಸ್ಥಲೆ ಭಾವುಕರಾಗಿಸ್ತಾ ಇದ್ದಂತಹ ಬಾಲಕೃಷ್ಣ ಅವರು, ಅನಂತನಾಗ್, ಲೋಕನಾಥ್ ಹಾಗೂ ಉಮಾಶ್ರೀಯವರಂತಹ ನಟನಟಿಯರು. ಪ್ರತಿಯೊಬ್ಬರ ನಟನಾ ಶೈಲಿಯೂ ಸಹ ತುಂಬಾ ವಿಶಿಷ್ಟವಾಗಿರುವಂತಹದ್ದು, ಪ್ರತಿಯೊಬ್ಬರ ಮುಖಭಾವದಲ್ಲೂ ಒಂದು ಸಹಜತೆ ಅನ್ನುವಂಥದ್ದಿತ್ತು. ಇವರ ಉಪಸ್ಥಿತಿಯ ಚಿತ್ರಕ್ಕೆ ನೈಜ ರಂಗನ್ನು ತುಂಬುತ್ತಾ ಇತ್ತು. ಆ ಅದ್ಭುತ ನಟನೆಯ ನೆನಪುಗಳನ್ನ ಮೆಲುಕು ಹಾಕ್ತಾ ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಎಸ್, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತಂದ್ರೆ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆಯಿಂದ, ಜಗ್ಗೇಶ್ ಸಾಧುಕೋಕಿಲ ಇವರುಗಳು ಮೊದಲು ಕಾಮಿಡಿಯನ್ ಆಗಿದ್ರು, ಅದಾದ ನಂತರ ಹೀರೋ ಆದ್ರು, ಹೀಗೆ ಚಿತ್ರರಂಗದಲ್ಲಿ ಎಲ್ಲಾ ರೀತಿಯಲ್ಲೂ ಸಹ ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ಪಾತ್ರ ವೈವಿಧ್ಯತೆಗಳು ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸಂದೇಶವನ್ನು ಕಳಿಸಿರುವಂಥವರು ನಾಗರತ್ನ ಅವರು, ರಾಜಾಜಿ ನಗರ ಇಂದ. ಥ್ಯಾಂಕ್ ಯು ಸೋ ಮಚ್. ಇನ್ನು ಎಲ್ಲ ಕಲಾವಿದರು ಸಹ ಒಂದೊಂದು ಚಿತ್ರದಲ್ಲಿ ಅವರ ಅಭಿನಯ ತುಂಬ ವಿಶಿಷ್ಟವಾಗಿರುತ್ತೆ ಅಂತ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಇದೇ ರೀತಿ ಮಾತುಕತೆ ಮುಂದುವರಿಯುತ್ತಾ ಇನ್ನೊಂದು 15 ನಿಮಿಷಗಳ ಕಾಲಾವಧಿ ಇದೆ. ಸಿನಿ ಚಿಟ್ಟೆ ಹಾರಾಡ್ತಾ ಇದೆ ನಿಮ್ಮ ಮನಸ್ಸುಗಳಲ್ಲಿ ಅಂತ ಹೇಳ್ತಾ ಸದ್ಯಕ್ಕೆ ಮುಡಿ ಬರ್ತಾ ಇದೆ. ಗುರುಕಿರಣ್ ಅವರು ಧನಿಯಾಗಿರುವಂತಹ ಧ್ರುವ ಚಲನಚಿತ್ರದ ಹಾಡು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ.

The Meter Room. ಮೀಟರು ಮೀಟರು ಒಂದೇ ಮೀಟರು.

0: ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಬೆಳ್ಳಿ ಪರದೆಯ ಮೇಲೆ ಬಂದು ಹೋಗುವಂತಹ ಪಾತ್ರಗಳು ನಮ್ಮ ನಗುವಿಗೆ, ಕಣ್ಣೀರಿಗೆ, ಚಿಂತನೆಗೆ ಕಾರಣವಾಗ್ತವೆ ಅಲ್ವಾ. ಆ ಪಾತ್ರಗಳಿಗೆ ಜೀವ ತುಂಬುವಂತಹ ಪ್ರತಿಯೊಬ್ಬ ನಟನ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವಕ್ಕೆ ಸಿನಿಚಿಟ್ಟೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಗೌರವಗಳು ಅಂತ ಹೇಳ್ತಾ, ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ತುಂಬ ಸಂದೇಶಗಳು ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಗೋವಿಂದ ಮೆನನ್ ಕೋಲಾರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂದಿ ಚಲನಚಿತ್ರದ ಹಾಡು ತುಂಬಾ ಇಷ್ಟ ಆಯಿತು ಅಂತ ನಾಗರತ್ನ ಅವರು ರಾಜಾಜಿನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರ ಇಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು, ತೀರ್ಥೇಶ್ ಅವರು ಚನ್ನಪಟ್ಟಣ ಇಂದ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಪ್ರತಿಕ್ರಿಯೆಗಳಿಗೆ ಅಂತ ಹೇಳ್ತಾ, ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಇವತ್ತಿನ ಮುಂಜಾನೆಯ ಪಯಣ, ಹಾಡುಗಳು, ಮಾತುಗಳು ಇವೆಲ್ಲವೂ ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ, ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಮುಂದಿನ ವಾರ ಸಿಗ್ತೀನಿ ಮತ್ತಷ್ಟು ಮಾಹಿತಿ, ಮಗದಷ್ಟು ಮನರಂಜನೆಯೊಂದಿಗೆ ಅಂತ ಹೇಳ್ತಾ, ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಹೊರಡ್ತಾ ಇದ್ದೀನಿ. ಟಾಟಾ ಬಾಬಾ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.
1: ಸೈಡಿಗೆ ಹೋಗು ರಂಗ ಬರ್ತವನ್ನೇ.

0: ಹಾಡು ಹಾಡು ಒಂದು ಹಾಡು ಹಾಡು.
1: 25 ವಸಂತಗಳು,
2: ಸಾವಿರಾರು ಹಾಡುಗಳು,
1: ಕೋಟ್ಯಂತರ ನೆನಪುಗಳು.
0: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
2: ಮಾತು ಮಧುರ,
1: ಸಂಗೀತ ಅಮರ.
3: ಸಂಗೀತವೇ ನನ್ನ ನೆನಪು, ಚಪ್ಪಾಡೇ ನನ್ನ ಬುಸಿ.
1: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮರು.

0: ತಲುಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಎಸ್, ಸಮಯ ಆಗ್ತಾ ಇದೆ 11:58. ನಾವಿದ್ದೀವಿ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಎಸ್, ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಪ್ರತಿದಿನ ಕೂಡ ಒಂದೊಂದು ವಿಶೇಷತೆ ಅಂತ ಇದ್ದೇ ಇರುತ್ತೆ. ಸೊ ಇಬ್ಬರು ವಿಶೇಷವಾದಂತಹ ವ್ಯಕ್ತಿಗಳ ಬಗ್ಗೆ ಇವತ್ತು ಮಾತನಾಡ್ತಾ ಸಾಕ್ತೀನಿ. ಸೊ ಆ ಇಬ್ಬರು ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ, ಅವರು ಕೊರಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಇಬ್ಬರು ಮಹಾನ್ ಕಲಾವಿದರು. ಸೊ ಈ ಕಲಾವಿದರ ಬಗ್ಗೆ ನಿಮಗೆ ಕ್ಲೂ ಖಂಡಿತವಾಗ್ಲೂ ಕೊಡ್ತೀನಿ. ಆ ಕ್ಲೂ ಯಾವುದು ಅಂತ ಹೇಳಿ ನಿಮಗೆ ಈ ಹಾಡಿನ ಮುಖಾಂತರ ಗೊತ್ತಾಗುತ್ತೆ. ಎಸ್, ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಅರ್ಜಿ ಕೇಳತಿ ಹರ್ಷಿತಾ ಅಂತ ಹೇಳ್ತಾ. ಆಪ್ಕಿ ಪಸಂದ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೊಂದು ರಿಕ್ವೆಸ್ಟ್ ಆಗಿರೋದ್ರಿಂದ ಸಹ ಖಂಡಿತವಾಗ್ಲೂ ನಿಮ್ಮ ಇಷ್ಟದ ಹಾಡುಗಳನ್ನ ನಮ್ಮ ಜೊತೆ ಹಂಚ್ಕೋಬಹುದು ಸಂದೇಶದ ಮೂಲಕ. ದಯವಿಟ್ಟು ನಿಮ್ಮ ಹಾಡುಗಳನ್ನ ಕೇಳುವಂತಹ ಸಮಯ ಇದಾಗಿದೆ. ಬೇಗ ಬೇಗ ಸಂದೇಶವನ್ನ ಕಳಿಸಿ. ಹಾಗೇನೆ ಈ ಕ್ಲೂ ಇಂದ ಯಾರಪ್ಪ ಆ ಕೊರಿಯೋಗ್ರಾಫರ್ ಅಂತ ಹೇಳಿದ್ರೆ, ಸೊ ನೀವು ಗೆಸ್ ಮಾಡಬಹುದು. ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇರಿ. ಸೊ ಯಾವ ಕೊರಿಯೋಗ್ರಾಫರ್ ಇರಬಹುದು? ಸೊ ಇವತ್ತು ಡೆತ್ ಆನಿವರ್ಸರಿ, ಬರ್ತ್ ಆನಿವರ್ಸರಿ, ಯಾರ್ದೆಲ್ಲ ಬರ್ತ್ಡೇ ಇದೆ ಇವ್ರಗಳ ಬಗ್ಗೆನೂ ಮಾತನಾಡ್ತಾ ಸಾಗೋಣ. ಸೊ ಈ ಒಂದು ಹಾಡಿನ ನಂತರ

ಎಸ್, ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ. ಸೊ ಇವತ್ತಿನ ಶುಭ ದಿನ ನಿಜವಾಗ್ಲೂ ಶುಭ ದಿನ ಅನ್ನಿಸ್ತಾ ಇದೆ. ಸೊ ಒಂಥರ ವೆರಿ ಸ್ಪೆಷಲ್ ಮೂಮೆಂಟ್. ಯಾಕಂತ ಹೇಳಿದ್ರೆ ಈ ಸಂದೇಶಗಳನ್ನ ನೋಡಿದ್ರೆ, ಈ ತರ ಹಾಡುಗಳನ್ನ ಕೇಳಿದ್ರೆ ದಿನ ಹೇಗೆ ಕಳೆಯುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಸೊ ನನಗಂತೂ ಪ್ರತಿ ಸಲ ಶೋಗೆ ಬಂದಾಗ ಅನ್ಸುತ್ತೆ, ಎಷ್ಟು ಕಡಿಮೆ ಸಮಯ ಇದೆಯಪ್ಪ ನಮ್ಮ ಹತ್ರ ಮಾತಾಡೋದಕ್ಕೆ. ಜಾಸ್ತಿ ಮಾತಾಡಿದ್ರು ಒಂದೊಂದ್ಸಲ ಅಯ್ಯೋ ಇಷ್ಟೊಂದು ಮಾತಾಡ್ತಿದ್ದಾರಲ್ಲ ಅನ್ನೋ ಥರ ಅನಿಸ್ಬಹುದೇನೋ. ಬಟ್ ಆದರೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾವು ಯಾವಾಗಲೂ ಕಾಯ್ತಾ ಇರ್ತೀನಿ, ಖುಷಿಯಿಂದ ಇರ್ತೀನಿ. ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ಬಿಟ್ಟಿದ್ದೀರಾ. ಸೊ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ, ಇವತ್ತು ನೀವು ಮಾತಾಡ್ತಾ ಇರೋದು ಸರೋಜ್ ಖಾನ್ ಅವ್ರ ಬಗ್ಗೆ ಅಲ್ವಾ ಅಂತ ಹೇಳಿ ಕೇಳಿರೋ ಅಂಥವ್ರು ಎನ್ ಆರ್ ಪ್ರಸಾದ್ ಅವರು, ರಾಜಾಜಿ ನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಹಾಗೆಯೇ ಮೇರಿ ಜಾನ್ಸನ್ ಅವರು ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಂಪಸಾಗರದಿಂದ ಸುಭಾನ್ ಕೋರಿ ಅವರು, ಬಾಬಾ ಅಜ್ಮಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಬಾಬಾ ಅಜ್ಮಿ ಅಲ್ಲ, ಸರೋಜ್ ಖಾನ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇನ್ನೂ ಸಾಕಷ್ಟು ಜನ ಸಂದೇಶ ಬರ್ತಾ ಇದೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಸೊ ಆಲ್ಮೋಸ್ಟ್ ರಿಕ್ವೆಸ್ಟ್ ಶೋ ಆಗಿರೋದ್ರಿಂದ ನಿಮ್ಮ ಹಾಡುಗಳೆಲ್ಲ ಆಲ್ಮೋಸ್ಟ್ ನಮ್ಮ ಪ್ಲೇಲಿಸ್ಟ್ನಲ್ಲಿ ರೆಡಿ ಮಾಡಿದ್ದೀನಿ. ಸೊ ಮತ್ತ ಆ ಎಲ್ಲ ಹಾಡುಗಳನ್ನು ಕೇಳ್ತಾ ಜೊತೆ ಜೊತೆಗೆ ಸಾಕ್ತಾ ಹೋಗೋಣ. ಸೊ ಇವತ್ತು ಸರೋಜ್ ಖಾನ್ ಅವ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರಿ. ಸರೋಜ್ ಖಾನ್ ಅವರು, ಹಾಗೆಯೇ ಪ್ರಭುದೇವ ಅವರು ಭಾರತೀಯ ಚಿತ್ರರಂಗದ ನೃತ್ಯದ ಎರಡು ದಿವಂಗತ ದಿಗ್ಗಜರು ಅಂತಲೇ ಹೇಳ್ಬೋದು. ಸರೋಜ್ ಖಾನ್ ಅವರು ಇಲ್ಲ ಖಂಡಿತವಾಗ್ಲೂ ಹೌದು, ಬಟ್ ಪ್ರಭುದೇವ ಅವರು ಇದ್ದಾರೆ. ಸೊ ದಿವಂಗತ ಅಂತ ಹೇಳಿದ್ದು ತಪ್ಪಾಯಿತು, ದಯವಿಟ್ಟು ಕ್ಷಮೆ ಇರಲಿ. ಸೊ ಇವರಿಬ್ರು ದಿಗ್ಗಜ ಕಲಾವಿದರು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಒಂದು ಸಿನಿಮಾ ಅಂತ ಹೇಳಿದ್ರೆ ಹಾಡು, ಕತೆ, ಕಾಸ್ಟ್ಯೂಮು, ಪ್ರತಿಯೊಂದಕ್ಕೂ ಹೇಗೆ ವ್ಯಾಲ್ಯೂ ಅಂತ ಇರುತ್ತೋ ಆ ಹಾಡಿಗೆ ಹೆಜ್ಜೆ ಹಾಕಿದಾಗ ಮಾತ್ರ ಆ ಹಾಡಿಗೆ ಮತ್ತಷ್ಟು ಮೆರುಗನ್ನು ನೀಡಬಹುದು. ಸೊ ಇಂಥ ಹೆಜ್ಜೆ ಹಾಕೋದಕ್ಕೆ ಒಬ್ಬರು ಕೊರಿಯೋಗ್ರಾಫರ್ ಅಂತ ಇರಬೇಕಲ್ಲ. ಸೊ ಆ ಥರ ಕೊರಿಯೋಗ್ರಫಿ ಮಾಡಿದಂತಹ ವಿಶಿಷ್ಟವಾದ ವಿಭಿನ್ನವಾದಂತಹ ನೃತ್ಯಗಾರ್ತಿ ಅಂತಲೇ ಹೇಳ್ಬೋದು ಸರೋಜ್ ಖಾನ್ ಅವರು. ಸೊ ಇವ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಅವರು ಭಾರತೀಯ ಚಿತ್ರರಂಗದಲ್ಲಿ ನೃತ್ಯಕ್ಕೆ ಒಂದು ವಿಶಿಷ್ಟ ಸ್ಥಾನವನ್ನು ತಂದುಕೊಟ್ಟಂತಹ ಪ್ರತಿಭಾವಂತರು. ಸೊ ಸರೋಜ್ ಖಾನ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಪ್ರಸಿದ್ಧ ನೃತ್ಯ ನಿರ್ದೇಶಕಿ, ಬಾಲ್ಯದಲ್ಲೇ ಕಲಾವಿದೆಯಾಗಿ ಚಿತ್ರರಂಗವನ್ನು ಇವರು ಪ್ರವೇಶಿಸ್ತಾರೆ, ಮುಂದೆ ನೃತ್ಯ ನಿರ್ದೇಶಕಿಯಾಗಿ ತಮ್ಮದೇ ಆದಂತಹ ಛಾಪು ಮೂಡಿಸ್ತಾರೆ. ವಿಶೇಷವಾಗಿ 1980-90 ದಶಕಗಳಲ್ಲಿ ಹಿಂದಿ ಸಿನಿಮಾದ ಹಾಡುಗಳಿಗೆ ಹೊಸ ರೀತಿಯ ನೃತ್ಯ ಭಾಷೆಯನ್ನು ಇವರು ಬರಿತಾ ಹೋಗ್ತಾರೆ. ಹೌದು, ಸೊ ಇವ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಕ್ತಾ ಹೋಗೋಣ. ನಿಮ್ಮ ನೆಚ್ಚಿನ ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ.

ಎಸ್, ಲತಾ ಮಂಗೇಶ್ವರರ ಧ್ವನಿಯಲ್ಲಿ ಸಖತ್ತಾದಂತಹ ಒಳ್ಳೆ ಸಾಂಗನ್ನು ಕೇಳಿದ್ವಿ. ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಿದ್ದೀರಾ. ಸೊ ನಮ್ಮ ಸಿಸ್ಟರ್ಗೆ ವಿಶಸ್ನ ತಿಳಿಸೋ ಮುಖಾಂತರ ಈ ಹಾಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಈ ರಕ್ಷಾಬಂಧನದ ವಿಶೇಷವಾಗಿಯೇ ಹಾಡನ್ನು ಕೇಳ್ತಾ ಇದ್ದೀರಾ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಸಂದೇಶಗಳನ್ನು ನೋಡಿದ್ರೆ. ರಕ್ತ ಸಂಬಂಧ ಅಂದರೆ ಹಾಗೆ ಅನಿಸುತ್ತೆ ಅಲ್ವಾ? ಸೊ ಯಾವತ್ತೂ ಕೂಡ ಒಬ್ಬರನ್ನ ಒಬ್ಬರು ಬಿಟ್ಟಿರೋಕ್ಕಾಗದೆ ಇರೋಷ್ಟು ಪ್ರೀತಿ ಇದ್ರು. ಕೆಲವೊಂದು ಸಲ ಅದನ್ನು ಹೇಳ್ಕೊಳ್ತೀವಿ, ಆದರೆ ಕೆಲವೊಂದು ಸಲ ಹೇಳ್ಕೊಳ್ಳೋಕ್ಕೂ

ಹಿಂಜರಿಕೆಯನ್ನ ಪಡ್ತಾ ಇರ್ತೀವಿ. ಆದರೆ ಅವರು ನಮ್ಮಿಂದ ದೂರ ಇದ್ದಾಗ ಮಾತ್ರ ಅವರ ವ್ಯಾಲ್ಯೂ ನಮಗೆ ಏನು ಅಂತ ಅರ್ಥ ಆಗುತ್ತೆ ಈ ರಕ್ಷಾಬಂಧನ ದಿನ. ಸೊ ಖಂಡಿತವಾಗ್ಲೂ ನಿಮ್ಮ ಎಲ್ಲ ರಿಲೇಶನ್ಶಿಪ್ಪು ಏನಿದೆ, ಸೊ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಇರಲಿ, ಭಾಯಿ ಬೆಹನ್ ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಸೊ ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ ರಕ್ಷಾಬಂಧನದ ಶುಭಾಶಯಗಳು. ಸೊ ಈ ರಕ್ಷಾಬಂಧನ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿ ಅಂತ ಹಾರೈತಾ, ಸಾಕಷ್ಟು ಜನ ನನ್ನಿಷ್ಟದ ಹಾಡನ್ನು ಪ್ರಸಾರ ಮಾಡಿ ಪ್ಲೀಸ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ಎಲ್ಲ ಹಾಡುಗಳು ಲಿಸ್ಟ್ ಅಪ್ ಆಗಿದೆ. ಸೊ ನೋಡೋಣ ಯಾರ್ಯಾರು ಹಾಡು ಪ್ರಸಾರ ಆಗುತ್ತೆ. ದಯವಿಟ್ಟು ಯಾರು ಪ್ರಸಾರ ಆಗಿಲ್ವೋ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಕಾರ್ಯಕ್ರಮ ದಿನ ಇದ್ದೇ ಇರುತ್ತೆ, ದಿನ ನೀವು ಸಂದೇಶವನ್ನು ಕಳಿಸ್ಬೋದು, ಹಾಡನ್ನು ಕೇಳ್ತಾನೆ ಇರಬಹುದು, ನೋ ಪ್ರಾಬ್ಲಮ್. ಸೊ ಕಾರ್ಯಕ್ರಮ ಇರೋದ್ರಿಂದ ಸೊ ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ, ಶುಭೋದಯ, ನನಗೆ ಈ ಹಾಡು ತುಂಬಾನೇ ಇಷ್ಟ, ನನ್ನ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ವಿಲಿಯಂ ಅವರು ಪುತ್ತೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ರಾಜಾಜಿ ನಗರದಿಂದ ರಕ್ಷಾಬಂಧನದ ಸಂದೇಶವನ್ನ ಕಳಿಸಿದ್ದಾರೆ. ಸೊ ಇವರ ಹೆಸರು ಗೊತ್ತಾಗ್ತಿಲ್ವಲ್ಲ, ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಸುಧಾ ಮೂರ್ತಿ ಅವರು. ಹಾಗೇನೆ ನೇತ್ರಾ ಕೆಂಗೇರಿಯಿಂದ ನಿಮ್ಮ ಸಂದೇಶಗಳನ್ನ ನೋಡ್ತಾ ಇದ್ರೆ ಎಷ್ಟು ಸಾಲು ಸಾಲು ಉದ್ದದ ಸಂದೇಶನ ಬರೆದಿದ್ದಾರೆ, ದಯವಿಟ್ಟು ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ. ಸೊ ಮೇರಿ ಜಾನ್ಸನ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಶುಭೋದಯ, ನಮಗಾಗಿ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ನಾಗರಾಜ್ ಅವರು ಗಾಂಧಿ ರಸ್ತೆ ನ್ಯಾಮತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುನಿತಾ ರವಿ ಧಾರವಾಡದಿಂದ, ಹಾಗೆಯೇ ಉಸ್ಮಾನ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಅವರು ಸಂದೇಶವನ್ನ ಕಳಿಸಿದ್ದಾರೆ ಮಹಾರಾಷ್ಟ್ರದಿಂದ. ಓ ಓಕೆ, ಮಹಾರಾಷ್ಟ್ರದಿಂದನೂ ಸಂದೇಶವನ್ನ ಕಳಿಸಿದ್ದಾರೆ ನೋಡಿ. ಇಚಲಾ ಕರಂಜಿ ಇಂದ ಯಶೋಧ ಹಾಗೂ ಹರೀಶ್ ಕಮಲಾ ಸಂದೀಪ್ ಅವರು ಸಮರ್ಥ ಸೋನಾರಿ ನಮಗೆ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗ್ಲೂ ಲಿಸ್ಟ್ ಅಪ್ ಆಗಿರಬಹುದೇನೋ, ನಿಮ್ಮ ಹಾಡಿಗಾಗಿ ಕಾಯ್ತಾ ಇರಿ. ಸೊ ಸಾರಿ, ಅಷ್ಟು ದೂರದಿಂದ ಸಂದೇಶವನ್ನ ಕಳಿಸಿದ್ದೀರಾ, ಸೊ ಧನ್ಯವಾದಗಳು. ಸರೋಜ್ ಖಾನ್ ಅಂತ ಹೇಳಿ ಪದ್ಮಶ್ರೀ ಕುಟುಂಬದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರು ಹೌದು, ಸರೋಜ್ ಖಾನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹುಬ್ಬಳ್ಳಿಯಿಂದ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಣಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸೊ ಯಾರಾದರೂ ಕಾಲ್ ಮಾಡೋರಿದ್ರೆ ಖಂಡಿತವಾಗ್ಲೂ ಕರೆಯನ್ನು ಕೂಡ ಮಾಡಬಹುದು, ಅವಕಾಶ ಇದೆ. ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800-222-2826 ಈ ಸಂಖ್ಯೆಗೆ ಸಂದೇಶವನ್ನ ಕಳುಹಿಸಬಹುದು. ಸರೋಜ್ ಖಾನ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಮುಂದಿನ ಹಾಡಿನ ನಂತರ ಆ ಮಾತುಕತೆನ ಮುಂದುವರಿಸ್ತಾ ಹೋಗೋಣ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಕ್ಯಾನ್ಸರ್ ಎಂಬ ಮಹಾಮಾರಿ
1: ಎಸ್ ಸಾಕಷ್ಟು ಒಳ್ಳೆ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಹೋಗ್ತಾ ಇದ್ದೀವಿ. ಇವತ್ತು ರಕ್ಷಾಬಂಧನ್ ಬೇರೆ, ಅದ್ರ ಜೊತೆಗೆ ನಾವು ಇವತ್ತು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸರೋಜ್ ಖಾನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಹಾಡುಗಳಿಗೆ ತಮ್ಮದೇ ಆದಂತಹ ನೃತ್ಯ ಪ್ರದರ್ಶನವನ್ನ, ಅಂದ್ರೆ ನೃತ್ಯದ ಕಲೆಯನ್ನ ಆ ನಾಯಕ ನಟ ನಟಿಯರ ಮೂಲಕ ಬಹಿರಂಗವನ್ನ ಪಡಿಸಿ ಪ್ರಸಿದ್ಧಿಯಾದಂತಹ ಬೆಸ್ಟ್ ಕೊರಿಯೋಗ್ರಾಫರ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೌದು, ಯಾಕಂತ ಹೇಳಿದ್ರೆ ಸಾಕಷ್ಟು ಸಿನಿಮಾಗಳು ಹಿಟ್ ಆಗೋದಕ್ಕೆ, ಅಂದ್ರೆ ಆ ನೃತ್ಯದ ಮೂಲಕ ಹಾಡುಗಳು ಹಿಟ್ ಆಗೋದಕ್ಕೆ ಕಾರಣನೇ ಸರೋಜ್ ಖಾನ್ ಅಂತ ಹೇಳಿದ್ರೆ ಕೂಡ ತಪ್ಪಾಗಲ್ಲ. ನಾನು ಅವಾಗಲೇ ಹೇಳ್ತಾ ಇದ್ದೆ, 1980-90 ದಶಕದಲ್ಲಿ ಹಿಂದಿ ಸಿನಿಮಾದ ಹಾಡುಗಳಿಗೆ ಹೊಸ ರೀತಿಯ ನೃತ್ಯ ಭಾಷೆಯನ್ನ ನೀಡಿದಂಥವರು. ಶ್ರೀದೇವಿ, ಮಾಧುರಿ ದೀಕ್ಷಿತ್ ಸೇರಿದಂತೆ ಅನೇಕ ನಾಯಕಿಯರ ನೃತ್ಯಕ್ಕೆ ವಿಭಿನ್ನವಾದಂತಹ ಶೈಲಿಯನ್ನ ರೂಪಿಸಿಕೊಟ್ಟವರೇ ಸರೋಜ್ ಖಾನ್ ಅವರು. ಅದಲ್ದೇನೆ ಧಕ್ಕೆ ಧಕ್ಕ ಕರ್ನೆ ಲಗ. ಸೊ ನಾನು ಮೊದಲನೇ ಹಾಡೇ ನಾನು ಪ್ರಸಾರ ಮಾಡಿದ್ದೆ ಈ ಹಾಡನ್ನು. ಸೊ ಯಾಕಂತ ಹೇಳಿದ್ರೆ ನಿಮಗೆ ಕ್ಲೂ ಕೊಡಲಿಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ರಿ ಈ ಹಾಡಿನ ಮುಖಾಂತರ. ಅದೊಂದೇ ಹಾಡಲ್ಲ, ಡೋಲಾ ರೇ ಡೋಲಾ, ಹಾಗೆಯೇ ಇನ್ನೂ ಸಾಕಷ್ಟು ಹಾಡುಗಳ ಮುಖಾಂತರ ಜನಪ್ರಿಯ ಹಾಡುಗಳ ನೃತ್ಯ ಸಂಯೋಜಕಿಯಾಗಿ ಮೆರೆದಂಥವರು ಸರೋಜ್ ಖಾನ್ ಅವರು. ಸೊ ಈ ಒಂದು ಛಾಪು ಖ್ಯಾತಿಯನ್ನು ಮೂಡಿಸಿದಂತಹ ಸರೋಜ್ ಖಾನ್ ಅವ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗೋಣ ಈ ಎರಡು ಹಾಡಿನ ನಂತರ. ಮತ್ತೆರಡು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಆನಂದಿಸಿ.

ಎಸ್, ಆಪ್ಕಿ ಪಸಂದ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಮಯ ಇನ್ನೇನು 12 ಗಂಟೆ ಆಗ್ತಾ ಇದೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಸೊ ನಾವಿವತ್ತು ಸರೋಜ್ ಖಾನ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ, ಅವರ ನೃತ್ಯ ಸಂಯೋಜನೆಯ ಬಗ್ಗೆ ಇವತ್ತು ಮಾತನಾಡ್ತಾ ಸಾಕ್ತಾ ಇದ್ವಿ. ಸರೋಜ್ ಖಾನ್ ಅವರ ನೃತ್ಯದಲ್ಲಿ ಶಾಸ್ತ್ರೀಯ ನೃತ್ಯದ ಅಂಶಗಳ ಜೊತೆಗೆ ಭಾವಾಭಿನಯ ಮತ್ತು ಸಿನಿಮಾಟಿಕ್ ಶೈಲಿಯ ಅದ್ಭುತವಾದಂತಹ ಸಂಯೋಜನೆ ಕಾಣ್ತಾ ಇತ್ತು. ಸೊ ಈ ಒಂದು ಶೈಲಿಯಿಂದಲೇ ಅವರು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಬಿಟ್ಟಿದ್ರು. ಯಾಕಂತ ಹೇಳಿದ್ರೆ, ಸೊ ಮಾಧುರಿ ದೀಕ್ಷಿತ್ ಅಂತಹ ಮಹಾನ್ ಪ್ರತಿಭೆಗಳಿಗೆ ಅವರೊಬ್ಬರೇ ಅಂತ ಅಲ್ಲ, ಸಾಕಷ್ಟು ಜನ ಕಲಾವಿದರಿಗೆ ಆ ಸ್ಟೆಪ್ಸ್ಗಳನ್ನ ಹೇಳ್ಕೊಡೋದಾಗಿರ್ಬೋದು, ಪರದೆ ಮೇಲೆ ಅದ್ಭುತವಾಗಿ ಆ ಹಾಡಿಗೆ ಜೀವ ತುಂಬಿ ಅಭಿನಯಿಸುವಂತಹ ಕಲೆಯನ್ನ ಇವರು ಹೇಳಿಕೊಡ್ತಾ ಇದ್ರು. ಸೊ ಅದರಿಂದನೇ ಅವರು ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ರು. ಅದಷ್ಟೇ ಅಲ್ಲದೆ ಸರೋಜ್ ಖಾನ್ ಅವರು 2020ರಲ್ಲಿ ಅವರು ನಿಧನ ಆಗ್ತಾರೆ. ಸೊ ಅವರು ಸಂಯೋಜಿಸಿದಂತಹ ನೃತ್ಯಗಳು ಇಂದಿಗೂ ಕೂಡ ಜೀವಂತವಾಗಿವೆ. ಸೊ ಅವರು ಹಾಡುಗಳಿಗೆ ಕೇವಲ ಹೆಜ್ಜೆಗಳನ್ನ ಕಲಿಸೋದಷ್ಟೇ ಅಲ್ಲ, ನೃತ್ಯಕ್ಕೆ ಒಂದು ಕಥೆ, ಭಾವನೆ, ವ್ಯಕ್ತಿತ್ವ ಇದೆ ಅಂತ ತೋರಿಸ್ಕೊಟ್ಟಂಥವ್ರು ಈ ಒಬ್ಬ ಮಹಾನ್ ಕಲಾವಿದೆ ಸರೋಜ್ ಖಾನ್ ಅಂತ ಹೇಳ್ತಾ. ಸೊ ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹಾಡುಗಳು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ರಕ್ಷಾಬಂಧನದ ಶುಭಾಶಯಗಳನ್ನ ತಿಳಿಸ್ತಾ ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಿ. ಕಾರ್ಯಕ್ರಮವನ್ನ ಕೇಳ್ತಾ ಇದ್ವಿ, ತುಂಬಾನೇ ಖುಷಿ ಆಯ್ತು, ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಕಾಲ್ಸ್ ಟ್ರೈ ಮಾಡ್ತಾ ಇದ್ವಿ, ಸಿಗ್ಲೇ ಇಲ್ಲ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಎಲ್ಲರೂ ಕಾಲ್ ಟ್ರೈ ಮಾಡೋದ್ರಿಂದ ಬಿಸಿ ಬರ್ತಾ ಇರುತ್ತೆ. ನಾನು 2-3 ಸಲ ಕಾಲ್ ರಿಸೀವ್ ಮಾಡಿದೆ, ಬಟ್ ಅದು ಆಡಿಯೋ ಕ್ಲಾರಿಟಿ ಯಾಕೋ ನನಗೆ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಸೊ ನನಗೆ ಆ ಕ್ಲಾರಿಟಿ ಇಲ್ಲದೆ ಇರೋ ಕಾರಣ ನಾನು ಆನ್ ಏರ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹಾಡುಗಳು ಅದ್ಭುತವಾಗಿವೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಮೇಡಮ್, ರಕ್ಷಾಬಂಧನದ ಶುಭಾಶಯಗಳು ಅಂತ ಹೇಳಿ ಸುಧಾ ಬೂದಿಹಾಳ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಆಯ್ಕೆಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ಈ ಎಲ್ಲ ಹಾಡುಗಳು ನನ್ನ ಆಯ್ಕೆ ಆಗಿರಲಿಲ್ಲ, ಈ ಎಲ್ಲ ಹಾಡುಗಳು ನಿಮ್ಮ ಆಯ್ಕೆ, ನಾನು ಅದನ್ನು ಪ್ರಸಾರ ಮಾಡಿದ್ದೀನಿ ಅಷ್ಟೇ. ಸೊ ಖಂಡಿತವಾಗ್ಲೂ ನಿಮಗೆ ಖುಷಿಯಾಗಿದ್ರೆ ನನಗೂ ಕೂಡ ಖುಷಿ. ಈ ಸಂದೇಶವನ್ನು ಕಳಿಸಿರೋಂಥವರು ಸುಧಾ ಜಯಶ್ರೀ ಅವರು, ರಾಜಾಜಿನಗರದಿಂದ. ಹಾಗೆಯೇ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ಹಾಡುಗಳು ನನಗೆ ಇಷ್ಟ ಆಯಿತು ಅಂತ ಹೇಳಿ ಸುಮಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನೀವು ಸಾಕಷ್ಟು ಸಂದೇಶಗಳಿದೆ, ಸಮಯದ ಅಭಾವ ನಮ್ಮನ್ನು ಕಾಡ್ತಾ ಇದೆ, ಇರಲಿ ಪರವಾಗಿಲ್ಲ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಈ ಒಂದು ಕೊನೆಯ ಹಾಡಿನೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಹರ್ಷಿತಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯುವಕರಲ್ಲಿ ತಾಂತ್ರಿಕ ಕೌಶಲ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ಯಾರ್ಡ್ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐಗಳ ನಡುವೆ ಮಹತ್ವದ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾರವಾರದ ನೌಕಾ ಡಾಕ್ಯಾರ್ಡ್ ಆವರಣದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಸೋಮನಾಥ ಐಟಿಐ ಬಿಣಗ, ಸರ್ಕಾರಿ ಐಟಿಐ ಬಾಡ, ಮಲ್ಲಿಕಾರ್ಜುನ ಐಟಿಐ ಸಿದ್ದರ ಹಾಗೂ ಸರ್ಕಾರಿ ಐಟಿಐ ಅಂಕೋಲಾ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ವಿಧಾನಮಂಡಲದ ಮಳೆಗಾಲದ ಅಧಿವೇಶನದಲ್ಲಿ ಗಂಭೀರ ಚರ್ಚೆಗಳು ನಡೆಯಲಿಲ್ಲ, ಕಲಾಪ ತಮಗೆ ತೃಪ್ತಿ ತಂದಿಲ್ಲ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿಯ ಶ್ರೀ 3000 ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಅವರು ಮಾತನಾಡಿದರು. ಬರ ಸೇರಿದಂತೆ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆಯಾಗಿ ಪರಿಹಾರ ಕಂಡುಕೊಳ್ಳಬೇಕಿತ್ತು, ಎರಡು ದಿನಗಳ ಮುಂಚೆಯೇ ಅಧಿವೇಶನ ಮುಂದೂಡಿಕೆಯಾಯಿತು ಎಂದು ಬೇಸರ ವ್ಯಕ್ತಪಡಿಸಿದರು.
1: ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ನಾವು ಮನವಿ ಮಾಡ್ತಿದ್ವಿ, ಅಧಿವೇಶನ ಸರಳ ರೀತಿಯಿಂದ ನಡೀಲಿ, ಸಾಕಷ್ಟು ಜ್ವಲವಂತ ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯ, ಅದರಲ್ಲಿ ವಿಶೇಷವಾಗಿ ರೈತರು ಬರದಿಂದ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೇನು ಪರಿಹಾರ ಕೊಡಬೇಕು, ಯಾವ ರೀತಿಯಾದ ತಯಾರಿ ಸರ್ಕಾರ ಮಾಡಿದೆ ಅಂತ ಒಂದು ವಿಚಾರವನ್ನ ಸಾರ್ವಜನಿಕರಿಗೆ ಮುಟ್ಟಿಸತಕ್ಕಂತ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಅದ್ರ ಜೊತೆಗೆ ಕಾವೇರಿ ವಿಚಾರ, ಅಲ್ಲಿ ಬಿಡದಿ ವಿಚಾರ, ಕೆಪಿಎಸ್ಸಿ ವಿಚಾರ, ಹೀಗೆ ಹಲವಾರು ವಿಚಾರಗಳು ಚರ್ಚೆ ಆಗ್ತಕ್ಕಂತ ಒಂದು ವ್ಯವಸ್ಥೆ ಇದ್ದಾಗ ಅದಕ್ಕೆ ಸ್ಥಿತಿ ಈ ಸಂಪೂರ್ಣ ಅಧಿವೇಶನವನ್ನು ಮುಟ್ಟುಗೊಳಿಸತಕ್ಕಂತ ಒಂದು ವ್ಯವಸ್ಥೆ ಆಯಿತು.
0: ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ 60 ವರ್ಷ ಮೇಲ್ಪಟ್ಟ ಹಿರಿಯ ಕೂಲಿ ಕಾರ್ಮಿಕರಿಗೆ ನಿಯಮಾನುಸಾರ ಶೇಕಡ 50% ಕೆಲಸದ ವಿನಾಯಿತಿ ನೀಡಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಕೆ ಸರ್ವೇಶ್ ನಂಬಿಹಳ್ಳಿ ಹಾಗೂ ಚಲ್ಲಿಗಾನಹಳ್ಳಿ ಗ್ರಾಮ ಪಂಚಾಯತ್

ಪಂಚಾಯಿತಿಗಳಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ಚೀಟಿ ವಿತರಣಾ ಮೇಳಕ್ಕೆ ಚಾಲನೆ ನೀಡಿದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಉಗ್ಗಿನಕೇರಿ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಹೆಗ್ಗೇರಿ ಕೆರೆ ಪುನಶ್ಚೇತನ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಪರಿಶೀಲಿಸಿದರು. ರಕ್ಷಾಬಂಧನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಪವಿತ್ರ ರಕ್ಷಾಬಂಧನವು ಕೇವಲ ಸಹೋದರ ಸಹೋದರಿಯರ ಹಬ್ಬವಾಗಿರದೆ ಇಡೀ ಸಮಾಜದಲ್ಲಿ ಹೆಣ್ಣಿನ ಘನತೆ, ಗೌರವ ಹಾಗೂ ಸುರಕ್ಷತೆಯನ್ನು ಎತ್ತಿಹಿಡಿಯುವ ದೃಢ ಸಂಕಲ್ಪವಾಗಲಿ ಎಂದು ಆಶಿಸಿದ್ದಾರೆ. ಬೆಳಗಾವಿಯ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದ ಕೇಂದ್ರದಲ್ಲಿ ರಕ್ಷಾಬಂಧನ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು. ಸಶಸ್ತ್ರ ಪಡೆಯ ಯೋಧರ ಕುಟುಂಬ ಸದಸ್ಯರು ಪಾಲ್ಗೊಂಡಿದ್ದರು. ಬೆಳಗಾವಿ ನಗರದ ಒಟ್ಟು 10ಕ್ಕೂ ಹೆಚ್ಚು ಶಾಲೆ ಹಾಗೂ ಶಿಕ್ಷಣ ಸಂಸ್ಥೆಗಳ 238 ವಿದ್ಯಾರ್ಥಿನಿಯರು, ಮಹಿಳಾ ಶಿಕ್ಷಕರು ಉಪಸ್ಥಿತರಿದ್ದು ಸೈನಿಕರಿಗೆ ರಾಖಿ ಕಟ್ಟಿ ಶುಭಾಶಯ ತಿಳಿಸಿದರು. ಸಮಾಜ ಸುಧಾರಕ ಸಮಾನತೆಯ ಹರಿಕಾರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಹಿನ್ನೆಲೆ ನಾಡಿನ ವಿವಿಧೆಡೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಶಿಕ್ಷಣ ಹಾಗೂ ಸಂಘಟನೆ ಮೂಲಕ ಸಮಾಜದಲ್ಲಿ ಸಮಾನತೆಯ ಕ್ರಾಂತಿ ಮೂಡಿಸಿದ ಯುಗಪುರುಷ ನಾರಾಯಣ ಗುರುಗಳು ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯಲ್ಲಿ ಧಾರವಾಡ ತಂಡ ಚಾಂಪಿಯನ್ ಆಗಿದೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಧಾರವಾಡ ತಂಡ ಹಾವೇರಿ ತಂಡವನ್ನು 4-2 ಗೋಲುಗಳ ಅಂತರದಿಂದ ಮಣಿಸಿತು. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿದ್ದ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಂಡಿದ್ದವು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 190 ಎಕರೆ ಭೂಮಿಯನ್ನು ನಿವೇಶನ ರಹಿತರಿಗೆ ಆದ್ಯತೆಯ ಮೇಲೆ ಹಂಚಲು ಕಂದಾಯ ಖಾತೆ ಸಚಿವರ ಜೊತೆ ಚರ್ಚಿಸಿದ್ದಾಗಿ ಜಿಲ್ಲಾಧಿಕಾರಿ ಎಚ್ವಿ ದರ್ಶನ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪರಿಶಿಷ್ಟ ಸಮುದಾಯಗಳ ಕುಂದುಕೊರತೆ ಆಲಿಕೆ ಸಭೆ ನಡೆಸಿ ಮಾತನಾಡಿದರು. ಒಟ್ಟು 2,222 ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಕಾಲಮಿತಿಯಲ್ಲಿ ಪರಿಹಾರ ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ನಿಟ್ಟಿನಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚನೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಹಲೋ, ನಮಸ್ಕಾರ. ಎಫ್ ಎಂ ರೇನ್ಬೋ ಸಮಯ 12:05:48. ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಿಮ್ಮ ನೆಚ್ಚಿನ ನವಿಲುಗರಿಗೆ ಶುಕ್ರವಾರದ ಶುಭ ಸಮಯ. ಇವತ್ತು ಶುಕ್ರಗೌರಿ ಪೂಜೆ ಕೂಡ ಸಾಕಷ್ಟು ಜನ ಮಾಡ್ತಿದ್ದಾರೆ. ಯಾಕಂದರೆ ಇನ್ನು ಮುಂದಿನ ಶುಕ್ರವಾರದವರೆಗೆ ಶ್ರಾವಣ ಮಾಸದಲ್ಲಿ ನಾವಿದ್ದೀವಿ. ಶುಕ್ರವಾರ ಅಂದ ತಕ್ಷಣವೇ ವೀಕೆಂಡ್ ಬಂದ್ಬಿಡ್ತೀವಿ. ವೀಕೆಂಡ್ ಮೂಡ್ ಒಂದು ಕಡೆ ಆದರೆ ಇವತ್ತಿನ ವೀಕೆಂಡ್ ಬರೋಕ್ಕಿಂತ ಮುಂಚೆನೇ ತುಂಬ ಖುಷಿಯಾದ ವಿಚಾರ ಏನು ಅಂತಂದರೆ ಇವತ್ತು ರಕ್ಷಾಬಂಧನ. ಇವತ್ತು ರಕ್ಷಾಬಂಧನದ ಬಗ್ಗೆನೇ ಮಾತಾಡ್ತೀರಾ ಅಂತ ಕೇಳಬೇಡಿ. ಈ ಅಣ್ಣ ತಮ್ಮ ಇರೋರಿಗೆ ಎಲ್ರಿಗೂ ಕೂಡ ಎವ್ರಿ ಡೇ ಈಸ್ ಅ ರಕ್ಷಾಬಂಧನ. ಆದರೆ ರಕ್ಷಾಬಂಧನ ದಿವಸ ಈ ಮಾತು ಅಂತಲ್ಲ, ಆದರೂ ಕೂಡ ಎಷ್ಟೊಂದು ಸಲ ಅನಿಸುತ್ತೆ ಅಣ್ಣ ತಮ್ಮಂದಿರು ಮರ್ತೇ ಬಿಟ್ಟಿರ್ತಾರೆ ಅಕ್ಕ ತಂಗಿರನ್ನ ಅಂತ. ಬರೀ ರಕ್ಷಾಬಂಧನದ ಸಮಯದಲ್ಲೆಲ್ಲ ನೆನೆಸ್ಕೊಳ್ಳೋದು, ಪ್ರತಿ ದಿನವೂ ಕೂಡ ಅಕ್ಕ ತಂಗಿಯರು ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾದಾಗ ಮಾತ್ರ ಆ ಬಂಧನಕ್ಕೆ ಅರ್ಥ ಇರುತ್ತೆ ಅಂತ ಹೇಳಿ ಅನಿಸುತ್ತೆ. ಓಕೆ, ಏನು ಮಂಗಲ ಇವತ್ತು, ಏನು ನಾವು ಇದ್ರ ಬಗ್ಗೆನೇ ಮಾತಾಡೋಣವಾ ಅಂತ? ಇಲ್ಲ, ಇವತ್ತು ನನಗೆ ಬಹಳ ವಿಶೇಷವಾದಂಥ ವಿಷಯದ ಬಗ್ಗೆ ಮಾತಾಡಬೇಕು. ಜೀವನದಲ್ಲಿ ಅತ್ಯಮೂಲ್ಯವಾದಂತಹವು ಏನು ಅಂತ ಹೇಳಬೇಕು. ಹಂಗಂದ ತಕ್ಷಣ ನೀವು ಜೀವ ಅಮೂಲ್ಯ ಅಂತ ಹೇಳ್ತೀರಾ. ಜೀವ ಅಂತೂ ಅಮೂಲ್ಯವಾಗಿ ಇದ್ದೇ ಇದೆ, ಯಾಕಂದರೆ ಜೀವ ಇದ್ದರೆ ಮಾತ್ರ ನಾವು ಪ್ರತಿಯೊಂದನ್ನು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾನು ಕೇಳ್ತಿರೋದೇನು ಅಂತಂದರೆ, ಬಹಳ ಫಾಸ್ಟ್ ಆಯಿತಾ, ಸ್ಲೋ ಆಗಿ ಹೇಳ್ತೀನಿ. ಜೀವನದಲ್ಲಿ ಅತ್ಯಮೂಲ್ಯವಾದವು ಏನು, ನಿಮಗೆ ನಿಮ್ಮ ಜೀವನದಲ್ಲಿ ಏನು ಬಹಳ ಅತ್ಯಮೂಲ್ಯವಾದವುಗಳು ಅನ್ನೋದ್ರ ಬಗ್ಗೆ ಹೇಳ್ಬೋದು. ಅದು ಒಂದೇ ಆಗಿರಬೇಕಾಗಿಲ್ಲ, ಎರಡಾಗಿರಬಹುದು, ಮೂರಾಗಿರಬಹುದು, ಎಷ್ಟೇ ಆಗಿರಬಹುದು, ನೀವು ಹೇಳಬೇಕು ನನಗೆ ಜೀವನದಲ್ಲಿ ಅತ್ಯಮೂಲ್ಯವಾದವುಗಳು ಮನುಷ್ಯನಿಗೆ ಏನು ಅನ್ನೋದ್ರ ಬಗ್ಗೆ. ಹಾಗಿದ್ರೆ ನವಿಲ್ಗೊರಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತಾ, ಎಲ್ಲ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಈ ಹಾಡು ನನಗೆ ತುಂಬ ಇಷ್ಟವಾದಂತಹ ಹಾಡು, ಅಣ್ಣ ತಂಗಿ ಚಿತ್ರದ್ದು. ಯಾಕೆ ಈ ಹಾಡು ಅಷ್ಟು ಅಮೂಲ್ಯ ಅನ್ಸುತ್ತಂತಂದರೆ, ಅಣ್ಣ ತಂಗಿಯರ ಬಾಂಧವ್ಯಕ್ಕೆ ಬಂಧನಕ್ಕೆ ಬಹಳ ಸೊಗಸಾದಂಥ ಸಿಹಿಯಾದಂಥ ಹಾಡಿದು. ಕೇಳಿ ಬನ್ನಿ, ಮತ್ತೆ ಮಾತಾಡೋಣ.

ಎಷ್ಟು ಚಂದ ಅಲ್ವಾ? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಚಿತ್ರ ಅವರ ಧ್ವನಿ ಇದು. ಅಣ್ಣ ತಂಗಿ ಚಿತ್ರ ಸೂಪರ್ ಹಿಟ್ ಚಿತ್ರ ಇದು, ನಮ್ಮ ಶಿವಣ್ಣ ಅವರದು. ತುಂಬಾ ತುಂಬಾ ಇಷ್ಟವಾದಂತ ಚಿತ್ರ ನನಗಷ್ಟೇ ಅಲ್ಲ, ಈ ಚಿತ್ರವನ್ನು ನೋಡಿದವರೆಲ್ಲರೂ ಕೂಡ ಎಂಜಾಯ್ ಮಾಡುವಂತ ಚಿತ್ರ ಇದು. ಹಾಡುಗಳಂತೂ ಎಲ್ಲವೂ ಸೂಪರ್ ಹಿಟ್ ಆಗಿದ್ವು ಅಲ್ವಾ? ಅದಕ್ಕೆ ಅಲ್ವಾ ಶಿವಣ್ಣನ ಚಿತ್ರ ಅಂದ್ರೆ ಶಿವಣ್ಣನ ಚಿತ್ರನೇ, ಅದು ಅಣ್ಣ ತಂಗಿ ಅಂದ್ರೆ ಅವ್ರ ಹೆಸರು ಮತ್ತೆ ರಾಧಿಕಾ ಅವ್ರ ಹೆಸರು ಬರಲೇಬೇಕು ಅಲ್ವಾ? ಕೇಳ್ತಾ ಇದ್ದೀರಾ ಅಣ್ಣ ತಂಗಿ ಚಿತ್ರದ ಈ ಹಾಡು, ಎಲ್ಲ ಅಣ್ಣ ತಮ್ಮಂದಿರಿಗೆ ಮೀಸಲು.

ರಕ್ಷಾಬಂಧನದ ಸಂದರ್ಭದಲ್ಲಿ ಸಡಗರದಲ್ಲಿ ಈ ಹಾಡನ್ನ ನಾನು ನಿಮ್ಗೆ ಕೇಳಿಸ್ತೇನೆ. ನನಗೆ ತುಂಬಾ ಇಷ್ಟವಾದಂತಹ ಹಾಡು. ಎಲ್ಲ ಅಣ್ಣ ತಮ್ಮಂದಿರಿಗೆ ಬಹಳ ಪ್ರೀತಿಯಿಂದ ಶುಭ ಹಾರೈಕೆ, ರಕ್ಷಾಬಂಧನದ ಶುಭಾಶಯಗಳು. ನನಗೆ ವಿಶೇಷ ಏನು ಗೊತ್ತಾ, ಅಣ್ಣ ತಮ್ಮ ಇಬ್ಬರು ಕೂಡ ಇದ್ದಾರೆ, ಇಬ್ಬರಿಗೂ ಕೂಡ ನಾನು ಇಲ್ಲಿಂದ ಮತ್ತೆ ಎಲ್ಲ ನಾಡಿನ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ನಿಜವಾಗ್ಲೂ ಕೂಡ ಹೃದಯದಿಂದ ರಕ್ಷಾಬಂಧನದ ಒಂದು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದು ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು, ಬರೀ ರಕ್ತ ಸಂಬಂಧದಿಂದ ಅಣ್ಣ ತಮ್ಮಂದಿರಾದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಭಾವನೆಯಿಂದ ಅಣ್ಣ ತಮ್ಮಂದಿರಾಗಿರಬೇಕು. ಯಾವಾಗಲೂ ಕೂಡ ತನ್ನ ಸಹೋದರಿಯರು ಹೇಗಿದ್ದಾರೆ, ಅವರ ಮನಸ್ಥಿತಿ ಹೇಗಿದೆ, ಅವರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಸಣ್ಣ ಮನಸ್ಥಿತಿ ಇದ್ದರೂ ಕೂಡ ಅಕ್ಕ ತಂಗಿರಿಗೆ ತುಂಬ ಖುಷಿಯಾಗುತ್ತೆ. ಇಂದಿನ ದಿನದಲ್ಲಿ ಎಲ್ಲರೂ ಕೂಡ ಬ್ಯುಸಿ, ನನಗೆ ಗೊತ್ತಿರೋ ವಿಚಾರ. ಆದರೆ ಆ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನೋಡಿ ಹಿಂಗಾಗುತ್ತೆ. ಅದರಲ್ಲೂ ಕೂಡ ಅಕ್ಕ ತಂಗಿಯರನ್ನ ನೆನಪಿಸ್ಕೊಂಡು ಒಂದು ಮಾತಾಡೋದು, ಅಟ್ಲೀಸ್ಟ್ ಒಂದು ಫೋನ್ ಮೂಲಕ ಮಾತಾಡಿದ್ರು ಕೂಡ ಅವರು ತುಂಬ ಖುಷಿ ಪಡ್ತಾರೆ. ಇರಲಿ, ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ರಕ್ಷಾಬಂಧನದ ಶುಭಾಶಯಗಳು ಅಂತ. ಇನ್ನು ಶುಭಾಶಯಗಳು ಬಾಕಿ ಇದೆ, ಆದರೆ ಅದಕ್ಕಿಂತ ಮುಂಚೆ ಸಂದೇಶಗಳು ಬಂದಿದ್ದಾವೆ ನೋಡೋಣ. ನಮ್ಮ ಜೀವನದಲ್ಲಿ ಅಮೂಲ್ಯ ಅತ್ಯಮೂಲ್ಯವಾದದ್ದು ಸಂಬಂಧಗಳು ಅಂತ ಹೇಳಿ ನಂಜನಗೂಡಿನಿಂದ ನಮಗೆ ಜ್ಯೋತಿ, ಜೀವನ ಜ್ಯೋತಿಯವರು ಹೇಳ್ತಾ ಇದ್ದಾರೆ. ಹೌದಲ್ವಾ, ಸಂಬಂಧಗಳು ಕೂಡ ನಮ್ಮ ಜೀವನದಲ್ಲಿ ಬಹಳಷ್ಟು ಅಮೂಲ್ಯವಾದವು. ಯಾಕಂದರೆ ಈ ಜೀವನದಲ್ಲಿ ಏನಿದ್ರೆ ಏನು, ಒಳ್ಳೆ ಸಂಬಂಧಗಳಿಲ್ಲದಿದ್ರೆ ಆ ಯಾವುದೇ ಸಂಬಂಧ ಆಗಿರ್ಬೋದು, ಅದು ನಾನು ಬರೀ ಪರ್ಟಿಕ್ಯುಲರ್ ಆಗಿ ರಕ್ತ ಸಂಬಂಧ ಅಂತ ಹೇಳೋದಿಲ್ಲ, ಯಾವುದೇ ಸಂಬಂಧಗಳು, ಸ್ನೇಹ ಸಂಬಂಧ ಅದು ನನಗೆ ಬಹಳ ಅಮೂಲ್ಯ ಅಂತ ಯಾವಾಗಲೂ ಅನಿಸ್ತಿರುತ್ತೆ. ನಿಮಗೂ ಅನಿಸಿರುತ್ತೆ ಬಿಡಿ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು ಅವರು ಹೇಳ್ತಿದ್ದಾರೆ, ಕಣ್ಣು, ಕಿಡ್ನಿ, ಕೈ, ಕಾಲು, ಹಾರ್ಟ್ ಎಲ್ಲವೂ ಅಂತ. ಹಾಗೆ ನೋಡಿದ್ರೆ ನಾಗೇಂದ್ರ ಅವರೇ, ಜೀವನೇ ಅಮೂಲ್ಯ. ಜೀವನದಲ್ಲಿ ನಿಮಗೆ ಏನು ಬಹಳ ಅಮೂಲ್ಯವಾದವುಗಳು ಅವನು ಹೇಳಿ ಅಂತ ಹೇಳಿದ್ದೀನಿ. ಪರವಾಗಿಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ, ಯಾವುದನ್ನು ಕೂಡ ತಪ್ಪಂತ ಹೇಳೋಕ್ಕಾಗಲ್ಲ. ಜೀವಕ್ಕೆ ಅಮೂಲ್ಯವಾಗಿರುವವನ್ನು ನೀವು ಹೇಳಿದ್ದೀರಾ. ಓಕೆ, ಯಪ್, ಮನಿ ಟಾಕ್ಸ್ ಸಮ್ ಟೈಮ್ಸ್ ಅಂತ ಹೇಳ್ತಾರೆ. ಅದರ್ ದೆನ್ ದ್ಯಾಟ್ ಫ್ಯಾಮಿಲಿ ಪೀಸ್ ಮೋರ್ ಓವರ್ ಅ ಕಂಪ್ಯಾನಿಯನ್ ವಿ ಲಿಸನ್ ಆರ್ ಇಮೋಷನ್ ಆ್ಯಂಡ್ ಫೀಲಿಂಗ್ ಅ ಗುಡ್ ಟ್ರಾವೆಲಿಂಗ್ ಪ್ಲಾನ್ ಅಂತ ಹೇಳಿ ಅಶೋಕ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಹಣ ಮುಖ್ಯ, ಆದರೆ ಅದಕ್ಕಿಂತ ಮುಂಚೆ ಸಂಬಂಧಗಳು ಮತ್ತು ಕುಟುಂಬ, ಹಾಗೆ ಶಾಂತಿ ಮುಖ್ಯ ಅಂತ ಹೇಳ್ತಿದ್ದಾರೆ. ಹಾಗೆ ಒಳ್ಳೆ ಕಂಪ್ಯಾನಿಯನ್ ಬೇಕಂತೆ, ಅದ್ರ ಜೊತೆಗೆ ಟ್ರಾವೆಲಿಂಗ್ ಪ್ಲಾನ್ ಮಾಡಬೇಕಂತೆ. ಈ ಟ್ರಾವೆಲಿಂಗ್ ಹುಚ್ಚಿರೋರು, ನನ್ನ ಸ್ನೇಹಿತರು ಕೂಡ ಇದ್ದಾರಪ್ಪ, ಯಾವಾಗಲೂ ಕೂಡ ಎಲ್ಲರೂ ಹೋಗಬೇಕು ಅಂತಲೇ ಅಂತಿರ್ತಾರೆ. ಸಾಕಷ್ಟು ಸಂದೇಶಗಳು ಬಂದಿದೆ, ಆದರೆ ಓದೋಕ್ಕಿಂತ ಮುಂಚೆ ನಿಮ್ಗೆ ಹಾಡುಗಳನ್ನ ಕೇಳಿಸೋ ಪ್ರಾಮಿಸ್ ನಂದಾಗಿರುತ್ತೆ. ಯಾಕೆ ಗೊತ್ತಾ, ಬರೀ ಮಾತಾಡ್ತಾ ಇದ್ರೆ ಎಲ್ರಿ ಹಾಡು ಅಂತ ನೀವು ನನ್ನನ್ನು ಕೇಳ್ತೀರಾ. ನಿಮಗಾಗಿ ಒಳ್ಳೊಳ್ಳೆ ಹಾಡುಗಳನ್ನೇ ನಾನು ಕೇಳಿಸ್ತಿದ್ದೀನಿ. ಬರೀ ರಕ್ಷಾಬಂಧನಕ್ಕಲ್ಲ, ನಿಮ್ಮ ಎಂಟರ್ಟೈನ್ಮೆಂಟ್ಗೆ ನಾನು ಯಾವಾಗಲೂ ಕೂಡ ಸದಾ ಸಿದ್ಧಳಾಗಿ ಬಂದಿರುತ್ತೇನೆ. ನಿಮ್ಮ ಸಂಖ್ಯೆಯಿಂದ ನಮ್ಮ ಸಂಖ್ಯೆಗೆ ಸಂದೇಶ ಬರಬೇಕು. 9480901013 9480901013 9480901013 ಸ್ಪೀಡ್ ಅನ್ನಿಸ್ತಾ, ಸ್ಪೀಡ್ ಅನ್ನಿಸಿದ್ರು ಅಷ್ಟೇ ಸ್ಪೀಡಾಗಿ ನೀವು ಕೂಡ ಮೆಸೇಜ್ ಮಾಡಬೇಕು. ನಮ್ಮ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಹೇಳಬೇಕು, ನಿಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದಂಥವು ಏನು ಅಂತ. ಅಲ್ವಾ, ಈಗ ಒಂದು ಕ್ಲೂ ಅಂತೂ ನಿಮಗೆ ಸಿಗ್ತಾನೇ ಇದೆ. ಇದು ಒಂದು ಕ್ಲೂ ಮಾತ್ರ ನಾನು ಕೊಡ್ತೀನಿ. ನಾನಿವತ್ತು ಮೂರು ಅತ್ಯಮೂಲ್ಯವಾದವುಗಳ ಬಗ್ಗೆ ಮಾತಾಡ್ತಿದ್ದೀನಿ. ಜೀವನದಲ್ಲಿ ಮೂರು ಅತ್ಯಮೂಲ್ಯವಾದಂತಹವುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಅಂತ ನೀವು ಗೆಸ್ ಮಾಡಿ. ಈಗಂತೂ ಇದಂತೂ ಮೊದಲನೇದಪ್ಪ, ಇದು ಬೇಕೇ ಬೇಕು, ಇದಿಲ್ಲ ಅಂದರೆ ಏನು ನಡೆಯೋದಿಲ್ಲ. ಯಾಕಂದರೆ ಇದನ್ನು ತಡೆಯೋಕೆ ಯಾರಿಗೂ ಆಗೋದಿಲ್ಲ. ಕೇಳಿ

ಇಂತ ಹಾಡನ್ನ ಕಟ್ ಮಾಡಕ್ಕೆ ಮನ್ಸಾದ್ರೂ ಹೇಗ್ ಬರುತ್ತೆ ರೀ ಅಂತೀರಾ? ಮನ್ಸ್ ನನಗೆ ಖಂಡಿತ ಬರೋದಿಲ್ಲ, ಆದ್ರೆ ಸಮಯ ಹೇಳ್ತಿರುತ್ತೆ. ಸ್ವಲ್ಪ ಹಾಡು ಹೋದ್ರೂ ಪರವಾಗಿಲ್ಲ, ಮಾತಾಡಿ ನಮ್ಮ ಸಂದೇಶಗಳನ್ನ ಓದಿ ಅಂತ ಹೇಳ್ತಿರ್ತೀರಾ. ಕಾಲ ಬಹಳ ಮುಖ್ಯವಾಗಿದ್ದಂಥದ್ದು. ಸಮಯ ನಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದವು. ಜೀವ ಅಂತೂ ಅಮೂಲ್ಯವಾಗಿದ್ದೇ ಇದೆ. ಜೀವದ ಬಗ್ಗೆ ಎಲ್ಲರಿಗೂ ಕೂಡ ಕಾಳಜಿ ಇರಬೇಕು. ಜೀವವನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಯಾಕಂದ್ರೆ ದೇವರು ಈ ಜೀವನ ಅನ್ನೋದನ್ನ ಕೊಟ್ಟಿದ್ದಾನೆ ಅಂತ ಅಂದಮೇಲೆ ಈ ಶರೀರಕ್ಕೆ ನಮಗೆ ಜೀವ ಕೊಟ್ಟಾಗ ಆ ಜೀವಕ್ಕೆ ನಾವು ಎಷ್ಟು ಬೆಲೆ ಕೊಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಯಾಕಂದ್ರೆ ಈ ಮನುಷ್ಯ ಜನ್ಮ ಸಿಗೋದೇ ಎಷ್ಟೋ ಜನ್ಮಾಂತರಗಳ ನಂತರ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಈ ಜೀವವನ್ನು ಹಾಗೆ ಹಾಳು ಮಾಡ್ಕೊಂಡ್ಬಿಡ್ತಾರೆ, ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅದೆಲ್ಲವೂ ಕೂಡ ಮಹಾಪಾಪ. ಜೀವನದಲ್ಲಿ ಏನನ್ನಾದರೂ ಕೂಡ ನಾವು ಎದುರಿಸಬಹುದು, ನಮ್ಮಲ್ಲಿ ಆ ಚಾಲೆಂಜಿಂಗ್ ಶಕ್ತಿ ಇರಬೇಕು. ಅದನ್ನು ದೇವರು ಕೊಟ್ಟೇ ಕಳಿಸಿರ್ತಾನೆ, ನಾವು ಕಂಡುಕೊಂಡಿರಲ್ಲ ಅಷ್ಟೇ. ಜೀವ ಅಮೂಲ್ಯವಾದ ನಂತರ ಜೀವನದಲ್ಲಿ ಅಮೂಲ್ಯವಾದವುಗಳಲ್ಲಿ ಮೊದಲನೇದಾಗಿ ಬರೋದೇ ಸಮಯ, ಆಮೇಲೆ ಆರೋಗ್ಯ, ಆಮೇಲೆ ಸಂಬಂಧಗಳು. ಈ ಮೂರನ್ನು ನಾವು ಚೆನ್ನಾಗಿಟ್ಕೊಂಡ್ಬಿಟ್ರೆ, ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ಸೊಗಸಾಗಿರುತ್ತೆ ಅಂತ. ಸಾಕಷ್ಟು ಜನ ಸಮಯ ಅಂತ ಕೂಡ ಹೇಳಿದ್ರಿ. ಇನ್ನೊಬ್ರು ಇಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಶುಕ್ರವಾರ, ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನಾನು ಯಶೋಧ ಅಂತ ಇಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ಜೀವನದಲ್ಲಿ ಅಮೂಲ್ಯವಾದದ್ದು ತುಂಬಾ ಇದೆ, ಆದರೆ ಅವೆಲ್ಲವನ್ನು ನಾವು ಅನುಭವಿಸಬೇಕು ಅಂತಂದ್ರೆ ಆರೋಗ್ಯ ಮುಖ್ಯ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಒಳ್ಳೆ ಸಂದೇಶ ಕಳಿಸಿದ್ರೆ ಯಶೋಧ. ನಿಜವಾಗ್ಲೂ ಕೂಡ ನಮ್ಮ ಸುತ್ತಮುತ್ತಲೂ ವಜ್ರ ವೈಡೂರ್ಯ ತುಂಬಿದರೆ ಏನು, ಸಾಕಷ್ಟು ಸುಂದರವಾದಂತಹ ದೃಷ್ಟಿಗೆ ಸಾಲುವಷ್ಟು, ಸಾಕಾಗುವಷ್ಟು ಸೌಂದರ್ಯ ತುಂಬಿದ್ರು ಕೂಡ ಅದನ್ನೆಲ್ಲ ಕಣ್ಣು ತುಂಬಿಕೊಳ್ಬೇಕು ಅಂತಂದ್ರೆ ನಮಗೆ ಒಳ್ಳೆ ಆರೋಗ್ಯ ಇರಬೇಕು. ಎಲ್ಲವೂ ನಮ್ಮ ಹತ್ರ ಇದ್ದು ಆರೋಗ್ಯನೇ ಚೆನ್ನಾಗಿಲ್ಲ, ಅಥವಾ ಎಲ್ಲವೂ ಸೊಗಸಾಗಿರೋದು ನಮ್ಮ ಆಸುಪಾಸಿನಲ್ಲಿದೆ, ಆದರೆ ಏನೇನೋ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ರೆ ಯಾವುದೂ ಕೂಡ ನಮಗೆ ಖುಷಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಇನ್ನು ಸಮಯದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಜೀವನದಲ್ಲಿ ಮತ್ತೆ ಮರಳಿ ಬರಲಾರದ್ದು ಜೀವ ಮತ್ತು ಸಮಯ. ಯಾವತ್ತೂ ಕೂಡ ಮರಳಿ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಗಮನವಿರಬೇಕು. ಯಾಕಂದ್ರೆ ಈ ಸಮಯ ಎಲ್ಲರ ಜೀವನದಲ್ಲಿ ಒಂದು ರೀತಿಯಲ್ಲಿ ಆಟ ಆಡುತ್ತೆ. ಹೇಗೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಸಮಯ ಅದೆಷ್ಟು ಮುಖ್ಯ ಅಂತಂದ್ರೆ, ವಿದ್ಯಾರ್ಥಿ ಜೀವನದಲ್ಲಿ ತನ್ನ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳದೆ ಹೋದ್ರೆ ಮುಂದೆ ದೊಡ್ಡವರಾದ್ಮೇಲೆ ಜವಾಬ್ದಾರಿಯನ್ನು ಹೊರುವ ಸಂದರ್ಭ ಬಂದಾಗ ನಿಜವಾಗ್ಲೂ ಕೂಡ ಏನು ಮಾಡಿದ್ರು ಕೂಡ ನಾವು ಯಾವ ರೀತಿ ಸಂಕಷ್ಟ ಕಷ್ಟಪಟ್ಟರು ಕೂಡ ಆ ಸಮಯ ಮತ್ತೆ ಮರಳಿ ಬರೋದಿಲ್ಲ. ನಾವು ಅದನ್ನು ಯಾವ ರೀತಿಯಿಂದನೂ ಕೂಡ ರಿಪೇರಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ವಿದ್ಯಾರ್ಥಿ ಆ ರೀತಿ ಸಮಯವನ್ನು ಬಳಸ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರೆ ಸಮಯವೇ ಅವನಿಗೋಸ್ಕರ ಕಾಯುತ್ತೆ. ಯಾಕಂದ್ರೆ ಆ ಸಮಯದಲ್ಲಿ ಅವರ ಆಟೋಗ್ರಾಫ್ಗೆ, ಫೋಟೋಗ್ರಾಫ್ಗೆ ಅವರು ಸಮಯ ಕೊಡ್ತಾರೆ, ನಮಗೊಂದು ಸ್ವಲ್ಪ ಭೇಟಿಯಾಗೋಕ್ಕೆ ಅಂತ ಜನನೇ ಕಾಯ್ತಿರ್ತಾರಂತೆ. ಹಾಗಾಗಿ ಸಮಯ ತುಂಬ ಮುಖ್ಯ, ಮತ್ತೆ ಎಲ್ಲ ಸಂತೋಷಗಳನ್ನು ಅನುಭವಿಸಬೇಕು ಅಂದ್ರೆ ಆರೋಗ್ಯ ಮುಖ್ಯ. ಈ ಎಲ್ಲ ಸಂತೋಷದ ಮಧ್ಯೆ ನಾವು ಒಬ್ಬರೇ ಇದ್ರೆ ಚೆನ್ನಾಗಿರುತ್ತಾ? ನಮ್ಮ ಜೊತೆಗೆ ನನ್ನವರು ಅಂತ ಹೇಳಿದ್ದಾಗ ಅದಕ್ಕಿರುವಂತಹ ಒಂದು ಪ್ರಾಮುಖ್ಯತೆನೆ ಬೇರೆ. ನಮ್ಮವರು ನಮ್ಮ ಜೊತೆಗೆ ಸಂತೋಷ ಪಡೋಕ್ಕೆ, ಅಥವಾ ನಮಗೆ ನೋವಾದಾಗ ಅಯ್ಯೋ ನೋವಾಯ್ತಾ ಅಂತ ಅನ್ನೋಕೆ ಇದ್ರು ಅಂತಂದ್ರೆ ಅಂತಹ ಏನು ಜೀವನಕ್ಕೆ ಇನ್ಯಾರಪ್ಪ ಕೈ ಹಿಡಿಯೋರು? ಅಂತಹ ಜೀವನ ನಮಗೆಲ್ರಿಗೂ ಕೂಡ ಇರಬೇಕು ಅಂತ. ಸರಿ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರು, ನಮಸ್ತೆ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮೇಡಮ್, ನಿಮ್ಮ ಮಾತನ್ನ ಕೇಳಲಿಕ್ಕೆ ತುಂಬಾನೇ ಖುಷಿಯಾಗುತ್ತೆ. ಜೀವನದಲ್ಲಿ ಅತ್ಯಮೂಲ್ಯವಾದದ್ದು ಸುಖ ಶಾಂತಿ ನೆಮ್ಮದಿ ಇವೆ ಮೇಡಮ್, ಅಮೂಲ್ಯವಾದದ್ದು ಧನ್ಯವಾದಗಳು ಹಾಡುಗಳು ಕೂಡ ಚೆನ್ನಾಗಿವೆ ಅಂತ ಹೇಳ್ತಾರೆ. ಹೌದು, ಸುಖ ಶಾಂತಿ ನೆಮ್ಮದಿ ಎಲ್ಲ ಇರಬೇಕು ಅಂತಂದ್ರೆ ನಮ್ಮ ಬದುಕನ್ನು ಒಂದು ರೀತಿಯಲ್ಲಿ ಸುಂದರಗೊಳಿಸ್ಕೋಬೇಕು ಅಂತಂದ್ರೆ ನಮ್ಮ ಸಮಯಕ್ಕೆ, ಆರೋಗ್ಯಕ್ಕೆ, ಸಂಬಂಧಗಳಿಗೆ ನಾವು ಬೆಲೆ ಕೊಡಬೇಕು. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು, ನಮ್ಮಕ್ಕ ನೆನಪಾದ್ರು, ಅಕ್ಕ ಊರಲ್ಲಿದ್ದಾರೆ ಗಂಡನ ಮನೆಯಲ್ಲಿ. ನೀವು ಅಣ್ಣ ತಂಗಿ ಹಾಡು ಹಾಕಿದ ಮೇಲೆ ನಾನು ಅಕ್ಕನನ್ನು ನೆನೆದು ಕಣ್ಣಂಚಿನಲ್ಲಿ ನೀರು ಬಂತು. ನಮ್ಮಕ್ಕ ನಾಗರತ್ನಾಗೆ ರಕ್ಷಾಬಂಧನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಇವತ್ತು ರಕ್ಷಾಬಂಧನದ ಶುಭಾಶಯಗಳನ್ನ ಹೇಳ್ತಿದ್ದಾರೆ. ನಾಗೇಂದ್ರ, ನಿಮ್ಮ ಅಕ್ಕ ಅವ್ರಿಗೂ ಕೂಡ ನಾಗರತ್ನಾಗೆ ನಾವು ಶುಭಾಶಯಗಳನ್ನ ಹೇಳ್ತೀವಿ. ಹಾಗೆ ಮುಂದಿನ ಸಂದೇಶ ಯಾರ್ದು ಅಂತ ಇದು, ನನಗಂತೂ ಅಮೂಲ್ಯ ಅಂತಂದ್ರೆ ಟೈಮ್ ಮತ್ತು ಸಂಬಂಧಗಳು, ಸ್ನೇಹ ಸಂಬಂಧಗಳು. ದೀಪಿಕಾ ರಾಜೇಂದ್ರ ಅದು ಆಲತ್ತೂರು, ಇವರು ರಕ್ಷಾಬಂಧನದ ಶುಭಾಶಯಗಳನ್ನು ಕೂಡ ಹೇಳ್ತಿದ್ದಾರೆ. ಅವರ ಜೀವನದಲ್ಲಿ ಅತಿ ಅಮೂಲ್ಯವಾದದ್ದು ಸಮಯ ಮತ್ತು ಸ್ನೇಹ ಅಂತ ಹೇಳ್ತಿದ್ದಾರೆ. ನಿಜ, ಅದು ನಿಜ ಅಲ್ವಾ? ಸಮಯ ಕಾಲ ಅಂತ ಹೇಳಿ ನಮಗೆ ಕೊಪ್ಪಳದಿಂದ ಸುಭಾಷ್ ಬೂದಿಹಾಳ್ ಅವರು, ಲಾಯರ್ ಅಂತೆ, ಅವರು ಸಂದೇಶವನ್ನು ಕಳಿಸಿದ್ದಾರೆ. ಲಾಯರ್ ಸಾಹೇಬ್ರೆ, ಸಮಯ ಭಾಳ ಮುಖ್ಯ ರೀ ಅಲ್ವಾ? ಟೈಮ್ ಟೈಮ್ಗೆ ಏನು ಮಾಡಬೇಕು ಮಾಡ್ತಾ ಇರಬೇಕು, ಅದರಲ್ಲೂ ನ್ಯಾಯವಾದಿಗಳು ನೀವು. ನ್ಯಾಯವಾದಿಗಳಲ್ಲ, ಲಾಯರ್ ಅಲ್ವಾ ನೀವು? ನಿಮಗಂತೂ ಸಮಯ ಅದೆಷ್ಟು ಮುಖ್ಯ ಅಂತಂದರೆ, ಯಾರು ಸಮಯ ಕೆಟ್ಟಿರುತ್ತೆ ಅವರು ತಮ್ಮ ಹತ್ರ ಬಂದಿರ್ತಾರೆ. ಅವರು ಸಮಯವನ್ನು ಸರಿಪಡಿಸಬೇಕು ಅಂತಂತಂದರೆ ನೀವು ಕಾರ್ಯತತ್ಪರರಾಗಬೇಕು. ಹಾಗಾಗಿ ಸಮಯ ಬಹಳ ಮುಖ್ಯ, ಎಲ್ರಿಗೂ ಮುಖ್ಯ ಸಮಯ. ನಮಸ್ತೆ, ಸಾಗರದಿಂದ ನಿರ್ಮಲಾ ಪ್ರಭಾಕರ್ ಅವರು ರಕ್ಷಾಬಂಧನದ ಶುಭಾಶಯಗಳನ್ನ ಹೇಳ್ತಿದ್ದಾರೆ. ನನಗೆ ಜೀವನದಲ್ಲಿ ತುಂಬ ಅಮೂಲ್ಯವಾಗಿರುವುದು ತಾಯಿಯ ಪ್ರೀತಿ. ಆ ಪ್ರೀತಿಗೆ ಬೆಲೆ ಕಟ್ಟೋಕೆ ಸಾಧ್ಯವೇ ಇಲ್ಲ. ಹಾಗೆ ನೋಡ್ತಾ ಹೋದರೆ ನಮ್ಮ ಜೀವನದಲ್ಲಿ ತಂದೆ ತಾಯಿ ಅವರು ಜೀವನದ ಅವಿಭಾಜ್ಯ ಅಂಗ ಆಗಿರ್ತಾರೆ. ಅವರಷ್ಟು ದೊಡ್ಡ ಸ್ಥಾನವನ್ನು ಪಡ್ಕೊಳ್ಳೋಕ್ಕೆ ಇನ್ಯಾರೂ ಸಾಧ್ಯ ಇಲ್ಲ. ಅದರಲ್ಲೂ ತಾಯಿ 9
ತಿಂಗಳು ನಮ್ಮನ್ನು ಹೆತ್ತು ಹೊತ್ತು ಬೆಳೆಸಿದಂತಹ ತಾಯಿ ಯಾವತ್ತೂ ಕೂಡ ನಮಗೆ ಅಮೂಲ್ಯ ಅಂತ ಹೇಳಿ ಅನಿಸ್ತಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಿದೆ. ಸಂದೇಶಗಳು ಹೀಗೆ ಬರ್ತಾ ಇರಲಿ, 9480901013 ಈ ಸಂಖ್ಯೆಗೆ ಸಂದೇಶಗಳು ಬರ್ತಾ ಇರಲಿ. ನಿಮ್ಮ ಅನಿಸಿಕೆ ಏನು, ನಿಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದಂಥವುಗಳು ಏನೇನು ಅನ್ನೋದ್ರ ಬಗ್ಗೆ ನನಗೆ ಹೇಳಬೇಕು. ಈಗ ನಿಮಗಾಗಿ ಈ ಹಾಡು, ಯಾಕಂದರೆ ನನಗೆ ಇಷ್ಟವಾಗಿರೋ ಹಾಡುಗಳನ್ನೆಲ್ಲ ನಿಮಗೆ ಕೇಳಿಸ್ತಾ ಇರ್ತೀನಿ, ಯಾಕಂದರೆ ನಿಮಗೂ ಕೂಡ ಅದೇ ಹಾಡುಗಳು ಇಷ್ಟ ಆಗಿರುತ್ತವೆ. ಸೊ ನವಿಲ್ಗರಿಯಲ್ಲಿ ಈ ಹಾಡನ್ನು ಕೇಳಿ ಬನ್ನಿ, ನಿನ್ನಾಣೆ ನಿನ್ನಾಣೆ ಅಂತ. ನಂತರ ಮತ್ತೆ ಮಾತಾಡೋಣ, ಮತ್ತೆ ನಿಮ್ಮ ಸಂದೇಶಗಳನ್ನು ನೋಡೋಣ.

ಕುನಾಲ್ ಗಾಂಜಾವಾಲ ಮತ್ತೆ ಚಿತ್ರ ಅವರ ಧ್ವನಿ ನನಗೆ ಸೂಪರ್ ಹಿಟ್ ಅನ್ಸುತ್ತೆ ಈ ಹಾಡು. ನಿಮಗೂ ಕೂಡ ಯಾವಾಗಲೂ ಸೂಪರ್ ಹಿಟ್ ಅನ್ಸುತ್ತೆ. ನಾನು ಕೇಳಿಸೋ ಹಾಡುಗಳೆಲ್ಲ ಸೂಪರ್ ಹಿಟ್ ಆಗಿರುತ್ತೆ, ನಿಮಗೆಲ್ರಿಗೂ ಇಷ್ಟ, ನಂಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ವೆರಿ ಮಚ್. ಈಗಷ್ಟೇ ಸಂದೇಶಗಳು ಬರ್ತಾನೆ ಇದೆ. ಮೇಡಮ್ ನಮಸ್ಕಾರ, ದೇವರಾಯನ ದುರ್ಗದಿಂದ. ಆಹಾ, ದೇವರಾಯನ ದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸಿ. ಸತೀಶ್ ಕುಮಾರ್ ಅವರು ಹೇಳ್ತಿದ್ದಾರೆ, ಮೇಡಮ್ ಅಪ್ಪ ಅಮ್ಮ ಬಿಟ್ಟರೆ ನಮ್ಮವರು ಅನ್ನುವರು ಅಕ್ಕ ತಂಗಿಯರು, ದೇವರಿಗೆ ಸಮಾನ ಅವರು. ನನ್ನ ಅಕ್ಕ ತಂಗಿಯರು ಬೆಂಗಳೂರಿನಲ್ಲಿ ಇದ್ದಾರೆ, ಅವರಿಗೆ ಶುಭಾಶಯಗಳನ್ನ ತಿಳಿಸಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಸತೀಶ್ ಕುಮಾರ್ ಅವರೇ, ದೇವರಾಯನ ದುರ್ಗದಲ್ಲಿ ನೀವಿದ್ದೀರಾ. ಅಪ್ಪ ಅಮ್ಮನ ಹೊರತುಪಡಿಸಿದ್ರೆ ಅಕ್ಕ ತಂಗಿಯರು ನಿಜವಾಗ್ಲೂ ಕೂಡ ಏನನ್ನೂ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಅಣ್ಣ ತಮ್ಮಂದಿರಿಗೆ ಶುಭವನ್ನು ಕೋರುವವರು, ಯಾವತ್ತೂ ಕೂಡ ಅಣ್ಣ ತಮ್ಮಂದಿರಿಗೆ ಪ್ರೀತಿಯನ್ನು ಹಂಚುವವರು, ಯಾವತ್ತೂ ಕೂಡ ನನ್ನ ತವರು ತಂಪಾಗಿರಲಿ ಅಂತ ಹಾರೈಸುವವರು ಅಕ್ಕ ತಂಗಿಯರು. ಹಾಗಾಗಿನೇ ಅಕ್ಕ ತಂಗಿಯರಿಗೆ ನಮ್ಮ ಜೀವನದಲ್ಲಿ ಅಷ್ಟೊಂದು ಬೆಲೆ ಇರುತ್ತೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಹಾಗೇನೆ ಅಕ್ಕ ತಂಗಿಯರು ಅಂದ ತಕ್ಷಣ ಒಂದ್ಸಲ ಅಮ್ಮನೂ ಆಗ್ಬಿಡ್ತಾರಲ್ವಾ. ನನ್ನ ಜೀವನದಲ್ಲಿ ನನಗೆ ಗೆಳತಿ ಅಂತ ಹೇಳಬೇಕಾ ಅಥವಾ ನನಗೆ ಅಕ್ಕ ಅಂತಲೇ ಹೇಳ ಅಥವಾ ಅಮ್ಮ ಅಂತ ಹೇಳ, ಎಲ್ಲ ಪಾತ್ರಗಳನ್ನು ಅದ್ಭುತವಾಗಿ ಮಾಡಿ ನನ್ನ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿರೋಳು ನನ್ನ ಅಕ್ಕ. ನನ್ನ ಅಕ್ಕನ ಹೆಸರು ಶಾಂತ. ಆ ಶಾಂತ ಅನ್ನೋ ಹೆಸರಿನಂತೆ ಶಾಂತವಾಗಿರುವಂತಹ ಶಾಂತಮೂರ್ತಿ, ಅಷ್ಟೇ ಪ್ರೀತಿಯನ್ನು ಹಂಚುವವಳು, ಎಲ್ಲರಿಗೂ ಪ್ರೀತಿಯನ್ನು ಮೊಗೆದು ಮೊಗೆದು ಹಂಚುವ ನನ್ನ ಅಕ್ಕನ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಶಾಂತಕ್ಕ ಅಮ್ಮ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ಮ ಜೀವನ ಸದಾ ಸಂತೋಷವಾಗಿರಲಿ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಎಂದೆಂದೂ ನಗನಗ್ತಾ ಹೀಗೆ ಮೊಗೆ ಮೊಗೆದು ಎಲ್ಲರಿಗೂ ಪ್ರೀತಿಯನ್ನು ಹಂಚಿ, ನನಗಷ್ಟೇ ಅಲ್ಲ ನೀವಿರೋದೇ ಎಲ್ರಿಗೂ ಪ್ರೀತಿಯನ್ನು ಹಂಚಕ್ಕಲ್ವ ಅಕ್ಕ. ಹಾಗಾಗಿ ಎಲ್ಲರನ್ನ ಪ್ರೀತಿಸಿ ಎಲ್ಲರಿಗೂ ನಿಮ್ಮ ಪ್ರೀತಿ ಹೀಗೆ ಸಲ್ತಾ ಇರಲಿ ಅಂತ ಹೇಳ್ತಿದ್ದೀನಿ. ಶಾಂತಾಚಾರ್ ಬಡಗೇರವರು ಕೊಕ್ಕನೂರು ಹರಿಹರ, ನಮಸ್ತೆ ಮೇಡಮ್. ಜೀವನದಲ್ಲಿ ಮನುಷ್ಯನಿಗೆ ಅತಿ ಮುಖ್ಯವಾದ ಮೌಲ್ಯಗಳು ಎಂದರೆ ಪ್ರಾಮಾಣಿಕತೆ, ಮಾನವೀಯತೆ, ಪ್ರೀತಿ, ಕರುಣೆ, ಗೌರವ, ವಿಶ್ವಾಸ, ಜವಾಬ್ದಾರಿ, ಶಿಸ್ತು, ಸಹನೆ, ವಿನಯ ಮತ್ತು ಕೃತಜ್ಞತೆ. ಇವುಗಳಲ್ಲಿ ಪ್ರಾಮಾಣಿಕತೆ ಮತ್ತು ಮಾನವೀಯತೆ ಅತ್ಯಂತ ಮುಖ್ಯ. ಏಕೆಂದರೆ ಹಣ, ಆಸ್ತಿ, ಅಧಿಕಾರ ಎಲ್ಲವೂ ಜೀವನದಲ್ಲಿ ಇರಬಹುದು, ಹೋಗಬಹುದು. ಆದರೆ ಒಳ್ಳೆಯ ಗುಣ, ನಡೆ, ನುಡಿ ಮತ್ತು ವ್ಯಕ್ತಿತ್ವ ಮನುಷ್ಯನನ್ನು ಶಾಶ್ವತವಾಗಿ ಗುರುತಿಸುವಂತೆ ಮಾಡುತ್ತವೆ. ಹಣದಿಂದ ಶ್ರೀಮಂತನಾಗುವುದಕ್ಕಿಂತ ಮೌಲ್ಯಗಳಿಂದ ಒಳ್ಳೆಯ ಮನುಷ್ಯನಾಗುವುದು ಜೀವನದ ನಿಜವಾದ ಸಾಧನೆ. ಒಳ್ಳೆಯ ವಿಷಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಯಾರು ಸಂದೇಶವನ್ನು ಕಳಿಸಿದ್ದಾರೆ ನೋಡೋಣ. ಇಲ್ಲಿ ನಮಸ್ಕಾರಗಳನ್ನ ಮಾತ್ರ ಕಳಿಸ್ತಾ ಇದ್ದಾರೆ ನಮಗೆ. ಧನ್ಯವಾದಗಳು ನಿಮ್ಮ ನಮಸ್ಕಾರಕ್ಕೆ, ನಮ್ಮ ಪ್ರತಿ ನಮಸ್ಕಾರಗಳು. ನಮಸ್ತೆ ಮೇಡಮ್, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ. ನಮ್ಮ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿರಿಗೂ ರಕ್ಷಾಬಂಧನದ ಶುಭಾಶಯಗಳು ಮೇಡಮ್. ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿವೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಶಿವಣ್ಣ ಅವರೇ. ಹಾಗೆ ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಿಮಗೆ ರಕ್ಷಾಬಂಧನದ ಶುಭಾಶಯಗಳು. ಅಣ್ಣ ತಂಗಿಯರ ಪವಿತ್ರ ಸಂಬಂಧದ ಈ ಹಬ್ಬ ಬಹಳ ಚೆನ್ನಾಗಿರುತ್ತೆ. ಅಣ್ಣ ತನ್ನ ತಂಗಿಯನ್ನು ಆಜೀವ ಪರ್ಯಂತ ರಕ್ಷಿಸುವ ಪಣ ತೊಡುವ ಹಬ್ಬ. ನನ್ನ ತಂಗಿ ಕೂಡ ಇಂದು ನನಗೆ ರಾಖಿ ಕಳಿಸಿದ್ದಾಳೆ. ಯಾರು ತಮ್ಮ ಜೀವನದಲ್ಲಿ ಸಮಯಕ್ಕೆ ಬೆಲೆ ಕೊಡುತ್ತಾರೋ ಅವರು ಜೀವನದಲ್ಲಿ ಮೇಲೆ ಬಂದಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ನಮಗೆ. ಫಣೀಂದ್ರ ಅವರು ವಿನೋಬನಗರ ಶಿವಮೊಗ್ಗದಿಂದ, ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಇನ್ನೂ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ನಾನು ಮುಂದಿನ ಸಂದೇಶಗಳನ್ನ ಓದ್ತೀನಿ, ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಹಾಡಂತೂ ಕೇಳಿಸ್ಲೇಬೇಕಲ್ವಾ. ಈ ಹಾಡು ಕೂಡ ನನಗಿಷ್ಟ, ನಿಮಗೂ ಇಷ್ಟ. ಏನು ಪ್ರತಿ ಸಲ ನನಗೆ ಇಷ್ಟ ಇಷ್ಟ ಅಂತೀರಾ ಮಂಗಲ ಅವರೇ. ಈ ಎಲ್ಲ ಸೂಪರ್ ಹಿಟ್ ಹಾಡುಗಳು ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ನೀವು ಹೇಳ್ತೀರಾ ಅಲ್ವಾ. ಈ ಹಾಡಂತೂ ನನ್ನ ಅಕ್ಕನಿಗೂ ತುಂಬ ಇಷ್ಟ. ಅಕ್ಕ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶಾಂತಲಾ ಅವರಿಗೆ. ಶಾಂತವಾದಂತಹ ಹಾಡು ಇದು. ಸಂಜು ವೆಟ್ಸ್ ಗೀತಾ ಚಿತ್ರದ ಹಾಡಿದು, ಶ್ರೇಯಾ ಘೋಷಾಲ್ ಅವರು ಹಾಡಿರೋದು ಗಗನವೇ ಬಾಗಿ.

ವಾವ್, ಲವ್ಲಿ ಸಾಂಗ್ ಶ್ರೇಯಾ ಘೋಷಾಲ್ ಅವರ ಸೂಪರ್ ಧ್ವನಿ, ಅದಕ್ಕಿಂತ ಚಂದ ಸಂಗೀತ, ಅದಕ್ಕಿಂತ ಚಂದ ಸಾಹಿತ್ಯ ಅಂದಮೇಲೆ ಹಾಡು ಚೆನ್ನಾಗಿದ್ದೇ ಇರತ್ತಲ್ವಾ. ನಿಮಗೆಲ್ರಿಗೂ ತುಂಬ ಇಷ್ಟ ಆಗಿರುತ್ತೆ ನನಗೆ ಗೊತ್ತು ಅಲ್ವಾ, ಇಷ್ಟ ಆಗುತ್ತೆ. ಈಗ ನಿಮಗೆ ಮುಂದಿನ ಹಾಡನ್ನು ಕೇಳೋದಕ್ಕಿಂತ ಮುಂಚೆ ನಮಗೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಇಲ್ಲಿಂದ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವ್ರ ಹೆಸರು ದೊಡ್ಡದಿದ್ದಷ್ಟೇ ಇವ್ರ ಸಂದೇಶ ಕೂಡ ದೊಡ್ಡದಾಗಿರುತ್ತೆ. ಏನು ಹೇಳ್ತಾ ಇದ್ದಾರೆ ಸಂದೇಶದಲ್ಲಿ ಅಂತ ನೋಡೋಣ. ಜೀವನದಲ್ಲಿ ಆರೋಗ್ಯ, ಮನಸ್ಸಿನ ನೆಮ್ಮದಿ ಮತ್ತು ಸಮಯವೇ ಅತ್ಯಂತ ಅಮೂಲ್ಯವಾದದ್ದು. ಹಣದಿಂದ ಎಲ್ಲವನ್ನೂ ಖರೀದಿಸಬಹುದು, ಆದರೆ ಇವುಗಳನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಎಲ್ಲಕ್ಕಿಂತ ಮುಖ್ಯ. ಆರೋಗ್ಯವಿದ್ದರೆ ಮಾತ್ರ ಯಾವುದೇ ಸಾಧನೆ ಅಥವಾ ಸುಖವನ್ನು ಅನುಭವಿಸಲು ಸಾಧ್ಯ. ಅನಗತ್ಯ ಚಿಂತೆಗಳನ್ನು ಬಿಟ್ಟು ಒಳ್ಳೆಯ ಆಹಾರ ಹಾಗೂ ವ್ಯಾಯಾಮದ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಕೋಟಿ ಹಣವಿದ್ದರೂ ಮನಸ್ಸಿನ ಶಾಂತಿ ಇಲ್ಲದಿದ್ದರೆ ಬದುಕು ವ್ಯರ್ಥ. ಕಳೆದು ಹೋದ ಸಮಯ ಮತ್ತೆ ಎಂದಿಗೂ ಹಿಂದಕ್ಕೆ ಬರುವುದಿಲ್ಲ. ಪ್ರತಿಯೊಂದು ಕ್ಷಣವನ್ನು ಅರ್ಥಪೂರ್ಣವಾಗಿ ಮತ್ತು ಸಂತೋಷದಿಂದ ಕಳೆಯಬೇಕು, ಫುಲ್ ಸ್ಟಾಪ್. ನಾನು ಯಾವಾಗಲೂ ಹೇಳ್ತೀನಲ್ವಾ, ಇವ್ರ ಸಂದೇಶನ ಓದಿದ ತಕ್ಷಣ ಫುಲ್ ಸ್ಟಾಪ್ ಅಂದರೆ ಎಲ್ಲವನ್ನು ಕವರ್ ಮಾಡಿ ಒಂದು ಫುಲ್ ಅವ್ರು ಏನು ಬರೀತಾರೆ ಗೊತ್ತಾ, ಒಂದು ನಿಬಂಧ ಪ್ರಬಂಧವನ್ನು ಬರೆದ್ಬಿಡ್ತಾರೆ. ಹಾಗಾಗಿ ಒಂದೊಂದ್ಸಲ ನೀವು ತುಂಬ ಶಾರ್ಟ್ ಆಗಿ ಬರೆದ್ರೆ ಬಹಳ ಅನುಕೂಲ ಆಗ್ತಿರುತ್ತೆ, ಆದರೆ ಒಂದೊಂದ್ಸಲ ಇದನ್ನೆಲ್ಲ ಓದಿದಾಗ ಅನಿಸುತ್ತೆ ಅಬ್ಬ ಎಲ್ಲ ರಿಸರ್ಚ್ ಮಾಡಿಬಿಟ್ರಲ್ಲ ಅಂತ. ನಮಸ್ತೆ ಮೇಡಮ್, ನನ್ನ ತಂಗಿ ಬೆಂಗಳೂರಿನಲ್ಲಿದ್ದಾರೆ, ನನ್ನ ತಂಗಿ ಭವ್ಯ, ರಕ್ಷಾಬಂಧನದ ಶುಭಾಶಯಗಳು ತಿಳಿಸಿ ಅಂತ ಶಿವ ಚಳ್ಳಕೆರೆ ತಾಲೂಕು ಹಿರೇಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವ ಅವರೇ, ನಿಮ್ಮ ತಂಗಿ ಭವ್ಯ ಅವರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನ ನಿಮ್ಮ ಮೂಲಕ ಹೇಳ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ, ಸಾಕಷ್ಟು ಸಂದೇಶಗಳು ಬಂದಿದೆ, ಇನ್ನೂ ಕಳಿಸ್ಬೇಕಾ? 9480909013 9480910013 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿ. ನೀವು ಹೇಳಬೇಕು ನಿಮ್ಮ ಜೀವನದಲ್ಲಿ ಅತಿ ಅಮೂಲ್ಯವಾದವುಗಳು ಏನು ಅಂತ. ಸಮಯದ ಬಗ್ಗೆ ಮಾತಾಡ್ತಿದ್ವಿ, ಹೋದ ಸಮಯ ಮರಳಿ ಬರೋದಿಲ್ಲ. ಈ ಸಮಯದ ಬಗ್ಗೆನೇ ನಾನು ಒಂದ್ಸಲ, ಈ ಕಾಲದ ಬಗ್ಗೆನೇ ಒಂದ್ಸಲ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಯಾವಾಗ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಆದರೆ ಮರಳಿ ಬರೆದಿರೋ ಸಮಯವನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ನಾವು ಯಾವತ್ತೂ ಕೂಡ ವ್ಯಥೆ ಪಡುವಂತಹ ಸಂದರ್ಭ ಬರೋದಿಲ್ಲ. ಇನ್ನು ಆರೋಗ್ಯನೂ ಕೂಡ ಹಾಗೆಯೇ, ಎಲ್ಲದಕ್ಕೂ ಮಹತ್ವ ಕೊಡುವ ನಾವು ಆರೋಗ್ಯವನ್ನು ಬಹಳ ನೆಗ್ಲೆಕ್ಟ್ ಮಾಡ್ತೀವಿ. ಅದರಲ್ಲಿ ನಾನು ಕೂಡ ಒಬ್ಬಳು, ನಾನು ಪ್ರಥಮಳು ಅಂತ ಹೇಳಿ ಕೂಡ ಹೇಳಬಹುದು. ಆದರೆ ಆರೋಗ್ಯದ ಕಡೆಗೆ ಗಮನ ಹರಿಸ್ತಿದ್ರೆ ಒಂದ್ಸಲ ಆರೋಗ್ಯನೇ ನಮ್ಮ ಕ್ಲಾಸ್ ತಗೊಂಡ್ಬಿಡುತ್ತೆ, ಆವಾಗ ಗಮನ ಹರಿಸಲೇಬೇಕಾಗುತ್ತೆ, ಇಲ್ಲಾಂದ್ರೆ ಯಾರು ಬರ್ತಾರೆ ನೋಡ್ಕೊಳ್ಳೋಕೆ ಅಲ್ವಾ. ಈಗ ನನಗೂ ಹಾಗನ್ಸಿದೆ, ಹಾಗಾಗಿ ನಾನು ಸ್ವಲ್ಪ ಕೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಶುರು ಮಾಡಿದ್ದೀನಿ ಅಂದರೆ ಏನು ಗೊತ್ತಾ, ಸ್ವಲ್ಪ ಶುರು ಮಾಡಿದ್ದೀನಿ ಅಂದರೆ ಈಗ ಅಂಚಿನಲ್ಲಿದ್ದೀನಿ ಅಂತ, ಭಾಳ ದೂರ ಇದೆ ನನ್ನ ಪಯಣ. ನಿಮ್ಮೆಲ್ಲರ ಹರಕೆ ಇರಲಿ, ಹಾರೈಕೆ ಇರಲಿ, ನಿಮ್ಮೆಲ್ಲರ ಆರೋಗ್ಯ ಕೂಡ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ಅದ್ರ ಜೊತೆಗೆ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸಂಬಂಧಗಳ ನಡುವೆ ಸಿಕ್ಕಾಕೊಂಡು ಬಿಟ್ವಿ ಅಂತಂತಂದರೆ ಅದು ಮುಗಿದೇ ಇರೋ ಕತೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಸಂಬಂಧಗಳಿದ್ದಾವೆ, ಆದರೆ ಆ ಸಂಬಂಧಗಳು ಎಷ್ಟು ಸಂತೋಷ ಕೊಡ್ತವೆ, ಎಷ್ಟೊಂದು ಸಲ ದುಃಖವನ್ನು ಕೊಡ್ತವೆ ಅನ್ನೋದು ಅದರ ಮೇಲೆ ನಿರ್ಭರಿತ ಆಗುತ್ತೆ, ನಾವು ಯಾರ ಜೊತೆ ಸಂಬಂಧಗಳನ್ನ ಇಟ್ಕೋಬೇಕು ಅಂತ. ರಕ್ತ ಸಂಬಂಧಿಗಳು ಅಷ್ಟೇ, ಇತ್ತೀಚೆಗೆ ಅಷ್ಟೊಂದು ಒಂದು ಆಪ್ಯಾಯಮಾನತೆಯನ್ನು ನಾವು ಕಾಣ್ತಾ ಇಲ್ಲ, ಅದು ಯಾಕೋ ಅಂತ ನನಗೆ ಗೊತ್ತಿಲ್ಲ. ದೂರದಿಂದ ನಾವು ದಾರಿಯಿಂದ ದೂರವಾಗಿರಬಹುದು, ಆದರೆ ಮನಸ್ಸಿನಿಂದ ಹತ್ತಿರವಾಗಿದ್ದೀವಿ. ಹಾಗೆಯೇ ಎಷ್ಟು ವಿಜ್ಞಾನ ಬೆಳೆದುಬಿಟ್ಟಿದೆ ಅಂತಂದರೆ, ಎಲ್ಲರೂ ಏನು ಎಲ್ಲರ ಮನೆಗೆ ಹೋಗಿನೇ ಅವರ ಆರೋಗ್ಯವನ್ನು, ಅವರ ಜೀವನದ ಬಗ್ಗೆ ವಿಚಾರಿಸ್ಬೇಕಂತ ಏನೂ ಇಲ್ಲ. ಇವಾಗ ನಮ್ಮ ಕೈಲಿ, ಎಲ್ಲರ ಕೈಲೂ ಕೂಡ ನಾವು ಬೇಡ ಅಂದ್ರೂ ನಮ್ಮ ಜೊತೆಗೆ ನಮ್ಮ ಜೀವದ ಅಂಗವಾಗಿ ಮೊಬೈಲ್ ಅಡ್ಡಾಡ್ತಾನೇ ಇರುತ್ತೆ. ಏನಾದರೂ ಬಿಡ್ತೀವೇನೋ, ಆದರೆ ಕೈಯಿಂದ ಮೊಬೈಲ್ ಮಾತ್ರ ಬಿಡೋದಿಲ್ಲ. ಆದರೆ ಅದರಿಂದ ಅದನ್ನೇ ಎತ್ಕೊಂಡು ಏನೇನೋ ನಾವು ನೋಡ್ತಾ ಕೂತಿರ್ತೀವಿ, ಅದ್ರ ಬದಲು ನಮ್ಮ ಬಂಧುಗಳಿಗೆ ಒಂದು ಕರೆ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಕಡೆಯಿಂದನೂ ಒಂದು ಕರೆ ಬಂದು ನಿಮ್ಮ ಜೀವನ ಹೇಗಿದೆ ಅಂತ ಅವ್ರು ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ, ನಾವು ಸಂಬಂಧಗಳ ಬಗ್ಗೆ ಮಾತಾಡುವಾಗ ಎಲ್ಲಿ ಟೈಮ್ ಇರುತ್ತೆ, ಎಲ್ಲಿ ಹೋಗೋಕ್ಕಾಗುತ್ತೆ, ಎಲ್ಲಿ ಬರೋಕ್ಕಾಗುತ್ತೆ ಅಂತೀವಿ. ಅದೆಲ್ಲವೂ ಒಪ್ಪುವಂಥದ್ದೇ. ಬೆಂಗಳೂರಿನಂಥ ಮಹಾನಗರದಲ್ಲಿದ್ದು ಸಮಯದ ಬೆಲೆ ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಈ ಮೊಬೈಲ್ನಲ್ಲಿ 2 ನಿಮಿಷ ಮಾತಾಡೋಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇರುತ್ತೆ. ಏನು ಮಾಡಿ ಏನು ಮಾಡೋದಿದ್ದೀರಿ, ಆ ಒಂದು ಕಾಳಜಿ, ಆ ಒಂದು ಪ್ರೀತಿ ಇದ್ದರೆ ಹೇಗೋ ಮಾಡ್ತೀವಿ ನಾವು, ಆದರೆ ಅದು ಇಲ್ಲದೆ ಹೋದರೆ ಯಾರೂ ಯಾರನ್ನೂ ಪ್ರೀತಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರೀತಿ ಇರಲಿ, ಹೃದಯ ತುಂಬ ಪ್ರೀತಿ ತುಂಬಿರುವಾಗ ನಾವು ಪ್ರೆಸೆಂಟಾಗೇ ಇರಬೇಕಂತೇನಿಲ್ಲ. ನಮ್ಮ ಮಾತುಗಳು ಕೂಡ ಅವ್ರನ್ನ ಸಮಾಧಾನಪಡಿಸಬಲ್ಲವು, ಸಂತೋಷಪಡಿಸಬಲ್ಲವು, ಇದು ನಮಗೆ ಗೊತ್ತಿರಬೇಕು. ಈಗ ನಿಮಗಾಗಿ ಒಂದು ಹಾಡು, ನೀನೇ ರಾಮ ನೀನೇ ಶ್ಯಾಮ, ಎಲ್ಲಿ ನೋಡಿದ್ರು ಅಷ್ಟೇ ಭಗವಂತ ಕಾಣಿಸ್ತಾನೆ, ಸಂಬಂಧಗಳಲ್ಲೂ ಕಾಣಿಸ್ತಾನೆ. ಆದರೆ ಆ ಸಂಬಂಧಗಳು ಸಿಹಿ ಇದ್ದಾಗ, ಸಿಹಿಯನ್ನು ಆ ಸಂಬಂಧದಲ್ಲಿ ನಾವು ಹೆಚ್ಚುಗೊಳಿಸಿದಾಗ ಎಲ್ಲ ಕಡೆ ಭಗವಂತ ಕಾಣಿಸ್ತಾನೆ ಅಲ್ವಾ.

ಎಷ್ಟು ಮೀನಿಂಗ್ಫುಲ್ ಹಾಡಲ್ವಾ ಇದು. ಏನೇನೋ ಮಾಡಿ ಬಡದಾಡ್ತಾ ಇರ್ತೀವಿ ನಾವು, ಆದರೆ ಬದುಕಿನಲ್ಲಿ ನಾವು ನೋಡ್ಬೇಕಂದ್ರೆ ಭಗವಂತನ ಎಲ್ಲರಲ್ಲೂ ಎಲ್ಲದರಲ್ಲೂ ಕೂಡ ನೋಡಬಹುದು. ಈಗ ನನ್ನ ಜೊತೆ ಹರ್ಷಿತಾ, ನಮ್ಮ ಸ್ವೀಟ್ ಆರ್ ಜೆ ಹರ್ಷಿತಾ ಬೆಳಗಿನ ನಿಮ್ಮ ಜೊತೆಗಿದ್ದಾರೆ. ಈಗ ಒಂದು ಗಂಟೆಗೆ ನಿಮಗಾಗಿ ಮೂಡಿಬರೋ ಕಾರ್ಯಕ್ರಮ ಕರೆಯಲ್ಲಿ ಕೈರುಚಿ ಅಂತ. ಅದಕ್ಕೆ ನೀವು ಕಾಲ್ ಮಾಡಬೇಕು. ನೀವು ನಿಮ್ಮ ಒಂದು ವಿಶೇಷವಾದಂಥ ಯಾವುದಾದ್ರು ಒಂದು ಖಾದ್ಯವನ್ನು ಅವ್ರ ಜೊತೆಗೆ ಹಂಚಿಕೊಂಡ್ರೆ ಅದನ್ನು ಅವರು ನಿಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ನಮ್ಮ ಎಫ್ ಎಂ ರೈನ್ಬೋದಲ್ಲಿ ಅದ್ರ ಜೊತೆಗೆ ನಿಮ್ಗೆ ಇಷ್ಟವಾದ ಹಾಡನ್ನು ಕೂಡ ಕೇಳಿಸ್ತಾರೆ. ಸೊ ಹರ್ಷಿತಾ ರೆಡಿ ಇರ್ತಾರೆ, ನೀವು ಕೂಡ ರೆಡಿ ಇರಬೇಕು. ಯಾಕಂದರೆ ಇದು ಕರೆಯಲ್ಲಿ ಕೈರುಚಿ, ಇದು ತುಂಬ ಒಂದು ಏನು ಬಹಳಷ್ಟು ಶಾರ್ಟ್ ಆಗಿರೋ ಕಾರ್ಯಕ್ರಮ, ಆದರೂ ಕೂಡ ಒಂಥರ ಸ್ವೀಟ್ ಆಗಿರುತ್ತೆ. ಯಾಕಂದರೆ ಯಾವುದಾದ್ರೂ ಒಂದಾದರೂ ಕೂಡ ನಾವು ರೆಸಿಪಿನ ಕಲ್ತ್ಕೊಳ್ಬಹುದಲ್ಲ ಅಂತ. ಸೊ ಒಂದು ಗಂಟೆಗೆ ಮರಿಬೇಡಿ, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಕರೆ ಮಾಡಬೇಕು. ಹಾಯ್ ಮೇಡಮ್, ಶುಭೋದಯ. ನಾವು ಸ್ನೇಹ ಮತ್ತು ಸಂಬಂಧಗಳ ಬಗ್ಗೆ ಕಾಳಜಿ ವಹಿಸ್ತೀವಿ ಅಂತ ಹೇಳಿ

0: ಸಾಹುಕಾರ್ ನಾಗರಾಜ್ ಅವರು ಗಾಂಧಿ ರಸ್ತೆ ನ್ಯಾಮತಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ತುಂಬಾ ತುಂಬಾ ಥ್ಯಾಂಕ್ಸ್. ನಿಜ ಸ್ನೇಹಕ್ಕೆ ಬೆಲೆ ಕೊಟ್ಟವರು ಯಾವತ್ತಿದ್ರು ಶ್ರೀಮಂತರೇ ರೀ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವು ಕೊಟ್ಟ ರಕ್ಷಾಬಂಧನ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು. ನಿಮ್ಮ ಆಯ್ಕೆಯ ಸೊಗಸಾದ ಹಾಡುಗಳು ಇಷ್ಟವಾದವು ಅಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ತುಂಬಾ ತುಂಬಾ ಥ್ಯಾಂಕ್ಸ್. ನಮಗೆ ಹರ್ಷಿತಾ ಮತ್ತು ಅಕ್ಷತಾ ಅವರು ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ನಮಗೆ ನಿಮ್ಮ ಕಾರ್ಯಕ್ರಮ ಇಷ್ಟ. ಇವತ್ತು ನಮ್ಮ ಅತ್ತೆ ಶಾಂತಾ ಅವರ ಜನ್ಮದಿನ, ಅವರಿಗೆ ನೀವು ಶಾಂತಾ ಜಗಲಿ ಅವರಿಗೆ ನೀವು ಇವತ್ತು ಜನ್ಮದಿನದ ಶುಭಾಶಯಗಳನ್ನು ಹೇಳಿ ಅವರ ಸೊಸೆಯಂದಿರು ಅಕ್ಷತಾ ಮತ್ತು ಹರ್ಷಿತಾ ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಅತ್ತೆಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಸೊಸೆಯಂದಿರ ಜೊತೆಗೆ ನಿಮ್ಮ ಮಕ್ಕಳ ಜೊತೆಗೆ ಸದಾ ಸಂತೋಷವಾಗಿರಿ ಅಂತ ಹೇಳಿ ನಾವು ಹಾರೈಸ್ತೇವೆ. ಮತ್ತೆ ನಮಗೆ ನಾಗೇಂದ್ರ ತವರಕೆರೆಯಿಂದ ಸಂದೇಶವನ್ನು ಕಳಿಸಿ, ಮಂಗಳಾ ನಾಗರಾಜ್ ಅವರೇ, ನಿಮ್ಮ ಮಾತು ಸಮಯಕ್ಕಿಂತ ಹಾಡುಗಳು ತುಂಬ ಹೃದಯದ ವಂದನೆಗಳು. ನನ್ನ ಮಾತು ಸಮಯಕ್ಕೆ ತಕ್ಕಂತೆ ಇದಾವಂತೆ, ಹಾಡುಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಮೇಡಮ್, ಇದು ಯಾರಿದ್ದು? ಹಾಯ್ ಮೇಡಮ್ ಶುಭೋದಯ. ಹಾಂ, ಓಕೆ ಆಯಿತು. ಎರಡೆರಡು ಸಲ ಅದೇ ಮೆಸೇಜ್ ಕಳಿಸ್ಬೇಡಿ ಗುರುಗಳೇ. ಶಾಂತಾಚಾರ್ ಬಡಗೇರವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ನಿಮ್ಮ ಮಧುರ ಮಾತುಗಳು, ಸುಂದರ ನಿರೂಪಣೆ ಮತ್ತು ಮನರಂಜನೆಯ ಕಾರ್ಯಕ್ರಮಗಳ ಮೂಲಕ ನಮ್ಮೆಲ್ಲರ ಮನಸ್ಸಿಗೆ ಸಂತೋಷವನ್ನು ನೀಡ್ತಾ ಇರುವಂತಹ ಎಫ್ ಎಂ ರೇನ್ಬೋಗೆ ಯಾವಾಗಲೂ ಕೂಡ ಅವರು ಚಿರಋಣಿಯಾಗಿರ್ತಾರೆ. ಇವರೆಲ್ಲ ಹೇಗೆ ಗೊತ್ತಾ, ಒಂದು ರೀತಿ ಎಫ್ ಎಂ ರೇನ್ಬೋದ ಭಕ್ತರು ಅಂತ ಹೇಳಬೇಕು. ಯಾಕಂದರೆ ತುಂಬ ಪ್ರೀತಿಯಿಂದ ಕಾರ್ಯಕ್ರಮವನ್ನು ಕೇಳ್ತಾರೆ, ಎಲ್ಲದರಲ್ಲೂ ಭಾಗವಹಿಸ್ತಾರೆ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತಾರೆ, ಸಂದೇಶಗಳನ್ನು ಕಳಿಸ್ತಾರೆ, ಸಂತೋಷವಾಗಿ ಎಂಜಾಯ್ ಮಾಡ್ತಾರೆ. ನಿಮಗೋಸ್ಕರನೇ ಎಫ್ ಎಂ ರೇನ್ಬೋ ಇರೋದು, ಸಂಗೀತಮಯವಾಗಿ ನಿಮಗಾಗಿ ಸಂಗೀತವನ್ನು ಕೇಳಿಸ್ತಾ ನಾವು ಕೂಡ ಅಷ್ಟೇ ಸಂತೋಷ ಪಡ್ತೀವಿ ಅಲ್ವಾ. ಸಂತೋಷದ ಮಧ್ಯೆ ಈಗ ಒಂದು ಶಾರ್ಟ್ ಬ್ರೇಕ್.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸೋನು ನಿಗಮ್ ಅವರ ಮಧುರವಾದಂತಹ ಧ್ವನಿ, ಸೂಪರ್ ಆಕ್ಟಿಂಗ್, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಈ ಹಾಡು ತುಂಬ ಇಷ್ಟ ನನಗೆ, ಮಿಲನ ಚಿತ್ರದ್ದು. ಇಲ್ಲಿ ಸಂದೇಶಗಳು ಬರ್ತಾನೆ ಇದ್ದಾವೆ. ಮಂಗಲಾ ಮೇಡಮ್, ನಿಮ್ಮ ಶೋತ್ರು ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೆ ರಕ್ಷಾಬಂಧನದ ಶುಭಾಶಯಗಳನ್ನ ತಿಳಿಸಿ, ಅವರ ಆರೋಗ್ಯ ಆಯಸ್ಸು ಗಟ್ಟಿಯಾಗಿರಲಿ, ಅವರು ಸುಖವಾಗಿರಲಿ ಅಂತ ಹೇಳಿ ಪ್ರಾಪ್ತಿಯವರು ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ. ಯಾರ್ಯಾರಿಗೆ? ಸಮರ್ಥ್, ರಂಜಿತ್, ವಿಕ್ಕಿ, ವಿನ್ನಿ ಆ್ಯಂಡ್ ಚಿನ್ಮಯ್, ಓ ಇವರೆಲ್ಲರಿಗೂ ಕೂಡ ಶುಭಾಶಯ ಹೇಳಿದ್ದಕ್ಕೆ ಪ್ರಾಪ್ತಿ ಅವರಿಗೆ ಧನ್ಯವಾದಗಳು. ಇನ್ನೂ ಸಾಕಷ್ಟು ಸಂದೇಶಗಳಿದೆ, ಓದ್ತೀನಿ. ಆದರೆ ಹಾಡಿನ ಮಧ್ಯೆ ಸುಮ್ಮನೆ ಡಿಸ್ಟರ್ಬ್ ಮಾಡೋಕ್ಕಾಗತ್ತಾ?

ಏನಪ್ಪ ತುಂಬಾ ಬೇಸರ ಆಗುತ್ತೆ ನನಗೆ ಈ ರೀತಿ ಹಾಡುಗಳನ್ನ ಮಧ್ಯ ಮಧ್ಯದಲ್ಲಿ ಕಟ್ ಮಾಡೋದಂದ್ರೆ. ಆದರೆ ಸಮಯ ಬರೀ 12 ನಿಮಿಷ ಇದೆ ನನ್ನ ಹತ್ರ, ಏನು ಮಾಡೋದು. ನಿಮ್ಮನ್ನು ಬಿಟ್ಟು ಹೋಗಬೇಕಂದ್ರೆ ತುಂಬ ಬೇಜಾರಾಗುತ್ತೆ, ಆದರೆ ನಿಮ್ಮ ಸಂದೇಶಗಳನ್ನ ಓದೋಕ್ಕೆ ತುಂಬ ಖುಷಿಯಾಗುತ್ತೆ. ನನ್ನ ನಿಮ್ಮ ಮಾತು ಮತ್ತು ಮಾಹಿತಿಯನ್ನು ಕೇಳ್ತಾ ಇದ್ದೇನೆ. ಧನ್ಯವಾದಗಳು ಅಂತ ಶೋಭಾ ಶೆಟ್ಟಿ ಅವರು ನಮಗೆ ಚಿಕ್ಕಮಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಆ ಮಂಗಳಾ ಮೇಡಮ್, ಇದು ಯಾರಿದ್ದು ಮತ್ತೆ? ಶುಭ ಶುಕ್ರವಾರ. ನಮಸ್ತೆ ಮಂಗಳಾ ಮೇಡಮ್, ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಸಮಯ, ಸಂಬಂಧ, ಆರೋಗ್ಯ ಜೀವನದಲ್ಲಿ ಇವು ಮೂರು ಮುಖ್ಯ ಮೇಡಮ್. ನಿಮಗೂ 100 ವರ್ಷ ಆಯಸ್ಸು, ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಸುಧಾ ಬೂದಿಹಾಳ್ ಅವರು. ಸುಧಾ ಅವರೇ, ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಹಾಗೆ ನನ್ನ ಅಣ್ಣ ರೋಷನ್ ಪೂಂಜಾ, ನಿನಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ನಿನ್ನ ಮುದ್ದಿನ ತಂಗಿ ರೇಷ್ಮಾ ಪೂಂಜಾ ವಡೋದರ ಗುಜರಾತ್ನಿಂದ ಸಂದೇಶವನ್ನು ಕಳಿಸಿ ರೇಷ್ಮಾ ಪೂಂಜಾ ಅವರು ಹೇಳ್ತಿದ್ದಾರೆ ಅವರ ಅಣ್ಣನಿಗೆ ರಕ್ಷಾಬಂಧನದ ಶುಭಾಶಯಗಳನ್ನು ಅಣ್ಣ ರೋಷನ್ ಪೂಂಜಾ ಅವರಿಗೆ. ಓಕೆ, ನಮಸ್ತೆ ಮೇಡಮ್, ನಿಮ್ಮ ಧ್ವನಿ ಮತ್ತು ಮಾತು ಚೆನ್ನಾಗಿದೆ. ನನ್ನ ಪ್ರಕಾರ ಉತ್ತಮ ವ್ಯಕ್ತಿತ್ವವೇ ಜೀವನದ ಒಳ್ಳೆಯ ಮೌಲ್ಯ ಅಂತ ಪ್ರತಿಮಾ ಸಾನ್ವಿ ಅವರು ಹೊಸನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್. ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಇಟ್ಕೊಂಡಾಗ ಬದುಕು ಸುಂದರವಾಗಿರುತ್ತೆ, ನಿಜವಾದಂತಹ ಮಾತು. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ, ಎಷ್ಟೊಂದು ಜನರ ಸಂದೇಶ ಒಂದೊಂದ್ಸಲ ಉಳ್ಕೊಂಡ್ಬಿಡ್ತವೆ, ಆದರೆ ನೀವು ಇನ್ನೂ ಸಂದೇಶವನ್ನು ಕಳಿಸಬಹುದು. ನಮಸ್ಕಾರ ಮೇಡಮ್, ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ರಾಜೇಶ್ ನರೇಂದ್ರ ಕುಮಾರ್ ನರೇಂದ್ರ ಮಠ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನಗೂ ನನ್ನ ಜೀವನದಲ್ಲಿ ತುಂಬ ಅಮೂಲ್ಯವಾದ ಗೆಳತಿ ಮಂಗಳ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಸಂಧ್ಯಾ ನಂಜಪ್ಪ ಅವರು ಸಂಜಯನಗರದಿಂದ. ಥ್ಯಾಂಕ್ ಯು ಸಂಧ್ಯಾ ಅವರೇ. ಮಂಗಳ ಅವ್ರಿಗೂ ಅಷ್ಟೇ, ನೀವು ತುಂಬ ಪ್ರೀತಿಯ ಗೆಳತಿ. ನಮಸ್ತೆ ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾಗೇಂದ್ರ ಈಚಲಬೀಡು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನೊಂದು ಇಂಗ್ಲೀಷಲ್ಲಿದೆ, ಅದನ್ನು ಕನ್ನಡಮಯವಾಗಿ ಮಾಡಿಕೊಂಡು ನಾನು ಓದಬೇಕು ಅಂತಂದರೆ ಸ್ವಲ್ಪ ಸಮಯ ನನಗೆ ಬೇಕೇ ಬೇಕುತ್ತೆ ಅಲ್ವಾ. ಆಗ ಈ ಹಾಡು, ಯಾಕಂದರೆ ಈ ಹಾಡು ತುಂಬ ಇನ್ಸ್ಪೈರಿಂಗ್ ಹಾಡು. ಈ ರೀತಿ ಇನ್ಸ್ಪಿರೇಷನ್ ಜೀವನದಲ್ಲಿ ಬೇಕೇ ಬೇಕು ಅಲ್ವಾ. ಹೀಗಿದ್ದರೆ ಮಾತ್ರ ಏನೆಲ್ಲವನ್ನೂ ಕೂಡ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಲಿಸಿ ಆಲಿಸಿ.

ಸಂದೇಶಗಳು ಸಾಕಷ್ಟು ಬರ್ತಾ ಇದೆ. ನಿಮ್ಮ ಸಂದೇಶಗಳನ್ನ ಓದಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ. ಅದರಲ್ಲೂ ರಕ್ಷಾಬಂಧನ ಇರೋದ್ರಿಂದ ತುಂಬಾ ಜನ ಸಂದೇಶವನ್ನ ಕಳಿಸಿ ನೀವು ಎಲ್ರಿಗೂ ಶುಭಾಶಯಗಳನ್ನ ಹೇಳಿದ್ದೀರಾ. ನಾನು ಕೂಡ ಅಷ್ಟೇ, ಎಲ್ರಿಗೂ ತುಂಬಾ ಪ್ರೀತಿಯಿಂದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಈ ರಕ್ಷಾಬಂಧನ ನಿಮಗೆಲ್ರಿಗೂ ಕೂಡ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ, ಹಾಗೇನೆ ನೀವೆಲ್ಲರೂ ಕೂಡ ಸಂತೋಷವಾಗಿ ಸದಾ ಇರಲಿ ಅಂತ ಹೇಳಿ ಹಾರೈಸ್ತೀನಿ. ಯಾಕಂದ್ರೆ ವರ್ಷಕ್ಕೆ ಒಂದು ಸಲ ಬರುವಂತಹ ರಕ್ಷಾಬಂಧನ ನಮಗೆಲ್ರಿಗೂ ಕೂಡ ಸಂತೋಷವನ್ನ ಕೊಡೋದೆ ಆ ಅಣ್ಣ ತಮ್ಮಂದಿರು ನಮ್ಮ ಬೆನ್ನ ಮೇಲೆ ಇದ್ದಾರೆ ಅನ್ನುವಂತಹ ಭರವಸೆಯನ್ನ ಮೂಡಿಸುವಂತಹ ಹಬ್ಬ ಇದು. ಇದು ಪ್ರತಿದಿನವೂ ನಡಿಬೇಕು ಅನ್ನೋದು ನನ್ನ ಅನಿಸಿಕೆ. ಸಾಕಷ್ಟು ಮಾತುಗಳಿರುತ್ತೆ, ಮಾತುಗಳು ಮುಗಿಯೋ ಸಮಯ ಒಂದೊಂದು ಸಲ ಬಂದ್ಬಿಡುತ್ತೆ, ಆವಾಗ ತುಂಬಾ ಬೇಸರ ಆಗುತ್ತೆ, ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಜೀವನದಲ್ಲಿ ಅಮೂಲ್ಯವಾದವು ಸಾಕಷ್ಟು ಇದಾವೆ, ಆದರೆ ಅಮೂಲ್ಯವಾದಂತಹ ಕಾರ್ಯಕ್ರಮ ಯಾವುದಾದ್ರೂ ಮುಗಿದು ಹೋಗ್ತಾ ಇದ್ರೆ ನೀವು ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರಬಾರ್ದಲ್ವಾ? ನಮಗೇನು ಅಮೂಲ್ಯ ಅನಿಸುತ್ತೆ ಅದನ್ನು ಕೇಳಿ ಪಡೆಯುವಂತಹ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಅದಕ್ಕೇನು ಮಾಡಬೇಕು? ಯಾವುದಾದ್ರೂ ಮುಗಿದು ಹೋಗ್ತಾ ಇದ್ರೆ ಅದು ಮುಗಿದು ಹೋಗಬಾರ್ದು ಅಂತಂದರೆ ನೀವೆಲ್ಲರೂ ಕೂಡ ಕೇಳ್ಕೋಬೇಕಾಗುತ್ತೆ, ಒಂದೊಂದ್ಸಲ ಬೇಡ್ಕೊಳ್ಬೇಕಾಗುತ್ತೆ, ಒಂದೊಂದ್ಸಲ ಪತ್ರವನ್ನು ಕೂಡ ಬರಿಬೇಕಾಗುತ್ತೆ. ಈ ಹಾಡು ಕೇಳಿಸ್ತೀನಿ, ಕೇಳಿ ಬನ್ನಿ. ಅದಾದಮೇಲೆ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ಮಾತಾಡ್ಬೋದೇನೋ, ತುಂಬ ಮಾತಾಡೋಕ್ಕಾಗೋದಿಲ್ಲ, ಯಾಕಂದರೆ

ಹೇಳ್ತಾ ಇದೆ ಆಗಲೇ 12:53 ಆಗಿದೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡುವಾಗ ಈಗಷ್ಟೇ ಜೀವನದ ಅಮೂಲ್ಯ ವಸ್ತುಗಳ ಬಗ್ಗೆ ಮಾತಾಡ್ತಿದ್ವಿ. ಸಮಯ, ಆರೋಗ್ಯ ಮತ್ತು ಸಂಬಂಧಗಳು ಇವೆಲ್ಲವೂ ಕೂಡ ಚೆನ್ನಾಗಿದ್ದಾಗ ಬದುಕು ಸುಂದರವಾಗುತ್ತೆ. ಯಾವುದೂ ಎಲ್ಲಿಯೂ ಕೂಡ ನಿಲ್ಲೋದಿಲ್ಲ ರೀ. ಏನೇನೋ ಮುಗಿತವೆ, ಆದರೆ ಬದುಕು ಮುಗಿಯೋದಿಲ್ಲ. ಬದುಕನ್ನು ಮುಗಿಸೋಕೆ ನಾವು ಸಾಧ್ಯವೂ ಇಲ್ಲ. ಆದರೆ ಆ ಬದುಕನ್ನು ನಾವು ಸೊಗಸಾಗಿ ಇಟ್ಕೊಳ್ಬೇಕು, ಆ ಬದುಕನ್ನು ಸುಂದರಗೊಳಿಸ್ಕೋಬೇಕು ಅನ್ನೋದು ಅದು ನಮ್ಮ ಕೈಲಿರುವಂತಹ ಒಂದು ಜವಾಬ್ದಾರಿ ಅಂತ ಹೇಳಬಹುದು. ಅದೆಲ್ಲವನ್ನು ಮಾಡೋಣ. ಈ ಹಾಡು ಕೇಳಿ ಬನ್ನಿ.

ಇವೆಲ್ಲವೂ ಕೂಡ ನನಗೆ ಇಷ್ಟವಾದಂತಹ ಹಾಡುಗಳು. ಎಷ್ಟು ಸಲ ಕೇಳಿಸಿದ್ರು ನಂಗೆ ಸಮಾಧಾನ ಆಗಲ್ಲ, ಎಷ್ಟು ಸಲ ಮಾತಾಡಿದ್ರು ನಂಗೆ ಸಮಾಧಾನ ಆಗೋದಿಲ್ಲ. ನಿಮ್ಮ ಸಂದೇಶಗಳನ್ನ ಓದ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಮೇಡಮ್, ನಮ್ದು ಒಂದು ಹಾಯ್ ನಿಮಗೆ. ವರಮಹಾಲಕ್ಷ್ಮಿ ಎಲ್ಲರಿಗೂ ಆರೋಗ್ಯ ಮತ್ತು ಲಕ್ಷ್ಮಿ ಎಲ್ಲರಿಗೂ ಸಿರಿವಂತಿಕೆಯನ್ನು ಕರುಣಿಸಲಿ ಅಂತ ನಾಗರಾಜ್ ರೆಡ್ಡಿ ಅವರು ರಾಮತೀರ್ಥ ಹರಿಹರ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಗೆ ಶುಭ ಮಧ್ಯಾಹ್ನ ಮಂಗಳ ಮೇಡಮ್, ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ನೀವು ಬಂದ ದಿನವೆಲ್ಲ ಹಬ್ಬಾನೇ, ನಿಮ್ಮ ಮಾತು ಕೇಳುವುದೇ ಹಬ್ಬ, ಥ್ಯಾಂಕ್ಸ್ ಅಂತ ರಮ್ಯಾ ಅವರು ಅರಿಶಿನ ಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈ ರೀತಿ ನಿಸ್ವಾರ್ಥವಾದಂತಹ ನಿಮ್ಮ ಸಂದೇಶಗಳನ್ನು ಓದುವಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಎಲ್ಲ ಹೆಮ್ಮೆ ಮತ್ತು ಸಂತೋಷ ಅನಿಸುತ್ತೆ. ಯಾಕಂದರೆ FM ರೇನ್ಬೋ ಅಂದರೆ ಒಂಥರ ಅದು ನನ್ನ ಜೀವದ ಒಂದು ಭಾಗ ಆಗಿಬಿಟ್ಟಿದೆ ಅಂತಲೇ ಹೇಳ್ತೀನಿ. ನಾನು ಯಾವಾಗಲೂ ಕೂಡ ತುಂಬ ಪ್ರೀತಿಸುವಂಥ ಚಾನೆಲ್, ತುಂಬ ಪ್ರೀತಿಸುವಂಥ ಜಾಗ ಇದು. ಅದರ ಜೊತೆಗೆ ನಿಮ್ಮ ಜೊತೆ ಮಾತನಾಡೋದು, ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನ ಹಂಚಿಕೊಳ್ಳೋದು, ಇವೆಲ್ಲವೂ ಕೂಡ ನಮಗೆ ತುಂಬ ಸಂತೋಷವನ್ನು ಕೊಡ್ತವೆ. ಎಷ್ಟು ಜನರ ಸಂದೇಶವನ್ನು ಬಿಟ್ಟೇನೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಯಾವತ್ತೂ ಬಿಡೋದಿಲ್ಲ, ನಿಮ್ಮನ್ನು ಯಾವತ್ತೂ ಪ್ರೀತಿಸ್ತಾನೇ ಇರ್ತೀನಿ. ಈ ಪ್ರೀತಿ ನಿಮ್ಮ ಜೊತೆ ಯಾವತ್ತೂ ಇದ್ದೇ ಇರುತ್ತೆ. ನೀವು ಹೀಗೆ FM ರೇನ್ಬೋನ ಪ್ರೀತಿಸ್ತಾ ಇರಿ, ಸಂಗೀತಮಯವಾಗಿ ನಿಮಗಾಗಿ ಯಾವತ್ತೂ FM ರೇನ್ಬೋ ಇರುತ್ತೆ. ನಾನು ಹೇಳಿದ್ನಲ್ಲ, ನಿಮಗೆ ಪ್ರಿಯವಾಗಿರೋದು ಏನಾದರೂ ಇದ್ದರೆ ಅದನ್ನು ಪಡ್ಕೊಳ್ಬೇಕು ಅಂತಂದರೆ ನಾವು ಸ್ವಲ್ಪನಾದರೂ ಪ್ರಯತ್ನ ಪಡಲೇಬೇಕಾಗುತ್ತೆ. ಪ್ರಯತ್ನವಿಲ್ಲದೆ ಏನೂ ಸಿಗೋದಿಲ್ಲ. ಹಾಗಾಗಿ ಈ ಹಾಡನ್ನು ನಾನು ಮಲಗೆ ಮಲಗೆ ಗುಬ್ಬಿಮರಿ ಅಂತ ಹೇಳ್ತಿದ್ದೀನಿ, ಹಾಗಂತ ನೀವು ಮಲ್ಕೋಬೇಕಾಗಿಲ್ಲ. ದಯವಿಟ್ಟು ಎಚ್ಚರದಿಂದಿರಿ. ನೀವೇನಾದರೂ ಇಷ್ಟಪಡ್ತಿದ್ರೆ ಅದನ್ನು ಕೇಳಿ ಪಡ್ಕೊಳ್ಳೋದನ್ನು ಕಲೀರಿ. ನವಿಲುಗರಿಯಲ್ಲಿ ನಾನು ಮಂಗಳ ನಿಮಗೆಲ್ರಿಗೂ ಬಾಯ್ ಬಾಯ್ ಹೇಳ್ತಾ ಇದ್ದೀನ, ಗುಡ್ ಬೈ ಹೇಳ್ತಾ ಇದ್ದೀನ, ಏನೂ ಗೊತ್ತಿಲ್ಲ. ಆದರೆ ನೀವು ಇಷ್ಟು ದಿನ ಕೊಟ್ಟಂತಹ ಪ್ರೀತಿ, ನಿಮ್ಮ ಸಂದೇಶಗಳು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇವೆಲ್ಲವೂ ಕೂಡ ನನ್ನನ್ನು ಇನ್ನೊಂದು ಜನ್ಮಕ್ಕೆ ಖುಷಿ ಪಡುವಷ್ಟು ಮಾಡಿದೆ. ಹಾಗಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಮಸ್ಕಾರ. ಹೀಗೆ FM ರೇನ್ಬೋದ ಜರ್ನಿ ಮುಂದುವರಿತಾ ಇರಲಿ. FM ರೇನ್ಬೋನ ಪ್ರೀತಿಸ್ತಾ ಇರಿ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಎಲ್ಲರನ್ನ ಪ್ರೀತಿಸಿ, ಎಲ್ಲರನ್ನ ಸಂತೋಷವಾಗಿಡಿ, ಯಾರನ್ನೂ ನೋಯಿಸಬೇಡಿ. ಯಾಕಂದರೆ ಆ ನೋವು ಬಹಳ ದಿನಗಳವರೆಗೆ ಇರುತ್ತೆ. ಹಾಗಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಸಂತೋಷವಾಗಿರಿ, ಸಂತೋಷವಾಗಿಡಿ. ನಮಸ್ಕಾರ.

ಎಸ್, ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನೇನು ಕರೆಯಲಿ ಕೈ ರುಚಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಯಾರೆಲ್ಲ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, 0800-22-22-1206 ಕರೆ ಮಾಡಿ ನಿಮ್ಮ ರೆಸಿಪಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ.

ಟ್ಯೂನ್ ಮಾಡಿದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 1:38. ನಾವಿದ್ದೀವಿ ಕಾರ್ಯಕ್ರಮ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಇಂದಿನ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಯಾರಾದರೂ ಕಾಲ್ ಮಾಡೋರು ಇದ್ರೆ ಇಂಟ್ರೆಸ್ಟ್ ಇದ್ದು ಕಾಲ್ ಮಾಡಬಹುದು. 0800-222-228-1206 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಜೊತೆ ಹಂಚ್ಕೋಬಹುದು. ಅಥವಾ ಒಂದು ರೆಸಿಪಿಯನ್ನ ಶೇರ್ ಮಾಡುವಂತ ಇಂಟ್ರೆಸ್ಟ್ ಇದೆ, ಖಂಡಿತವಾಗ್ಲೂ ಶೇರ್ ಮಾಡಬಹುದು ಅಂತ ಹೇಳ್ತಾ. ಸೊ ಇವತ್ತಿನ ಕರೆಯಲಿ ಕೈರುಚಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗಲಕಾಯಿ ಬಗ್ಗೆ ಮಾತಾಡೋಣ ಅಂತ ಅನ್ಕೋತಾ ಇದ್ದೀನಿ. ಹೌದು, ಹಾಗಲ್ಕಾಯ ಅಂತ ಅನ್ನೋರ ಮಧ್ಯೆ ಹಾಗಲ್ಕಾಯಿ ಬೆನಿಫಿಟ್ಸ್ ಕೇಳಿಬಿಟ್ರೆ ಅಯ್ಯೋ ನಾವು ಒಂದ್ಸಲ ಮಾಡಿ ತಿನ್ಬಿಡೋಣ, ಸಖತ್ ರುಚಿಯಾಗಿರುತ್ತೆ ಅಂತ ಅನ್ಸ್ಬೇಕು. ಆ ರೀತಿ ಒಂದು ರೆಸಿಪಿ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಹಾಗಲಕಾಯಿಯಿಂದ ಏನು ಪ್ರಯೋಜನ ಇದೆ ಅದನ್ನು ತಿಳ್ಕೊಬೇಕಲ್ವಾ. ಸೊ ಅಷ್ಟು ಕಹಿ ಇರೋ ಹಾಗಲಕಾಯಿನ ತಿಂತಿದ್ದೀವಿ ಅಂದರೆ ಬೆನಿಫಿಟ್ಸ್ ಅಂತೂ ಬೇಕೇ ಬೇಕು. ಮೊದಲನೇದಾಗಿ ಎಲ್ರಿಗೂ ಗೊತ್ತಿರುತ್ತೆ, ಯೂಶ್ವಲಿ ಮಧುಮೇಹ ನಿಯಂತ್ರಣಕ್ಕೆ ಇದು ನೈಸರ್ಗಿಕವಾಗಿ ಔಷಧಿಯಂತೆ ಕೆಲಸ ಮಾಡುತ್ತೆ. ಹೌದು, ಈಗಂತೂ ತುಂಬಾ ಡಯಾಬೆಟಿಕ್ ಪೇಷೆಂಟ್ಸು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಏಜ್ ಅಂತ ಏನೂ ಇರೋದೇ ಇಲ್ಲ. ಸೊ ಯಾವ ಏಜಲ್ಲಿ ಬೇಕಾದ್ರೂ ಈಗ ಡಯಾಬೆಟಿಕ್ ಬರ್ಬೋದು. ಸೊ ಅದೇನು ಒಂದು ದೊಡ್ಡ ಖಾಯಿಲೆ ಅಂತಲ್ಲ, ಆದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರೆ ಅದರಿಂದ ಬೇರೆ ಬೇರೆ ಖಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಡಯಾಬೆಟಿಕ್ ಕಂಟ್ರೋಲ್ಗೆ ಹಾಗಲಕಾಯಿ ಒಂದು ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲದೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯ

0: ಸಹಾಯ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇದೆ, ವಿಟಮಿನ್ ಎ ಸಮೃದ್ಧವಾಗಿದೆ. ಸೊ ಹಾಗಾಗಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಾಗಿರುತ್ತೆ ಹಾಗಲಕಾಯಿ. ಸೊ ಈ ಒಂದು ಹಾಗಲಕಾಯಿಂದ ರೆಸಿಪಿ ಮಾಡೋದು ಹೇಗೆ, ಸೊ ಒಂದು ಪಲ್ಯ ಮಾಡೋದನ್ನ ಹೇಳ್ಕೊಡ್ಲಾ. ಎಷ್ಟು ಈಸಿಯಾಗಿ ತುಂಬ ರುಚಿಯಾಗಿ ಕಹಿ ಇಲ್ಲದಲೇ ಇರೋ ಥರ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಹಾಗಲಕಾಯಲ್ಲಿ ಕಹಿ ಹೋಗಿಸ್ಬೇಕು ಅನ್ನೋಂಥದ್ದು ಮಾಡಬಾರ್ದು. ಆ್ಯಕ್ಚುಲಿ ಕಹಿ ಬೇಕು ಅಂತಾನೆ, ಅಂದರೆ ನಮ್ಮ ಬಾಡಿಗೆ ಅದು ಬೇಕು ಅಂತಾನೆ ತಿನ್ನಬೇಕಾದಾಗ. ಸೊ ಆ ಕಹಿನ ಹೋಗ್ಲಾಡಿಸ್ದೆ ಅದು ಹೇಗಿದೆಯೋ ಹಾಗೆ ಮಾಡಿಕೊಂಡ್ರೆ ತುಂಬಾ ಸೂಕ್ತ ಅಂತಾನೆ ಹೇಳಬಹುದು. ಅಥವಾ ನನಗೆ ಆಗಲ್ಲ ಅಷ್ಟೊಂದು ಕಹಿ ತಿನ್ನೋದಕ್ಕೆ, ಮಕ್ಕಳೆಲ್ಲ ಈಗ ಇಷ್ಟಪಟ್ಟು ತಿನ್ನೋದೆ, ಇಷ್ಟ ಬಿಡಿ ಏನೇ ಫೋರ್ಸ್ ಮಾಡಿ ತಿನ್ನಿಸ್ತೀವಿ ಅಂದ್ರೂ ಮಕ್ಕಳು ತಿನ್ನೋದಿಲ್ಲ. ಸ್ವಲ್ಪ ಅದರ ಕಹಿ ಅಂಶವನ್ನು ಕಡಿಮೆ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ಹಾಗಲಕಾಯನ್ನ ತೆಳುವಾಗಿ ಹೆಚ್ಚಬೇಕು. ಹೆಚ್ಚಬೇಕಾದ್ರೆ ದಪ್ಪ ಹೆಚ್ಚಬಾರ್ದು, ತೆಳುವಾಗಿ ಹೆಚ್ಚಿ ಅರಿಶಿನ ಹಾಗೇ ಉಪ್ಪು ಹಾಕಿ ಒಂದು 10 ನಿಮಿಷ ಅದನ್ನು ನೀರಲ್ಲಿ ನೆನೆಸ್ಬಿಡ್ಬೇಕು. ಇನ್ನೊಂದು ವಿಷಯ, ಅದರೊಳಗಡೆ ಇರೋಂತಹ ಬೀಜ ಏನಿರುತ್ತೆ ಹಾಗಲಕಾಯ್ದು, ಆ ಎಲ್ಲ ಬೀಜಗಳನ್ನು ತೆಗೆದು ಮೇಲ್ಗಡೆ ಪದರ ಏನಿರುತ್ತೆ ಅದನ್ನು ಮಾತ್ರ ನೀವು ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಳ್ಳಿ. ಆ ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನೆಕ್ಸ್ಟು ನಮ್ಮ ರೆಸಿಪಿಗೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ, ಈರುಳ್ಳಿ, ಟೊಮ್ಯಾಟೊ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಾಗೇ ಒಣಮೆಣಸಿನ್ಕಾಯಿ ಪುಡಿ, ಉಪ್ಪು, ಹಾಗೇ ಅದರ ಜೊತೆಗೆ ಸ್ವಲ್ಪ ಟೇಸ್ಟಿಗೆ ಬೇಕು ಅಂತ ಹೇಳಿದ್ರೆ ಧನಿಯ ಪೌಡ್ರನ್ನ ಉಪಯೋಗಿಸ್ಕೋಬಹುದು. ಅದ್ರ ಜೊತೆಗೆ ಕೆಲವೊಬ್ರು ಏನು ಮಾಡ್ತಾರೆ, ಹುಣಸೆಹಣ್ಣಿನ ರಸನ ಬೆರೆಸ್ತಾರೆ, ಇನ್ನು ಕೆಲವೊಬ್ರು ಬೆರೆಸೋದಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ, ಇನ್ನೇನು ಒಗ್ಗರಣೆಗೆ ಮಾಮೂಲಿ ಇರುತ್ತೆ ಕರ್ಬೇವಿನ ಸೊಪ್ಪು, ಸೊ ಎಣ್ಣೆನೂ ಅಷ್ಟೇ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಹಾಕೊಂಡು ತಿಂದರೆ ಅದು ಬೆನಿಫಿಟ್ಸು ನಮಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳಿ. ಇನ್ನು ಮಾಡೋ ವಿಧಾನಕ್ಕೆ ಬಂದರೆ, ಹಾಗಲಕಾಯನ್ನ ತೊಳೆದು ಈಗ ಆಲ್ರೆಡಿ ಹೆಚ್ಚಿಟ್ಬಿಟ್ಟಿದ್ದೀರಾ, ಸೊ ಅದನ್ನು ಎಣ್ಣೆ ಹಾಕಿ ಫಸ್ಟು ಸಾಸಿವೆ ಹಾಕ್ಬಿಡಿ. ಸಾಸಿವೆ ಹಾಕಿ ಆ ಹಾಗಲಕಾಯನ್ನು ತೆಗೆದು ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ. ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ಅದನ್ನು ಮತ್ತೆ ಸೈಡಿಗೆ ತೆಗೆದಿಟ್ಟು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ ಏನಿರುತ್ತೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಮತ್ತೆ ಈ ಬಾಡಿಸಿರುವಂತಹ ಹಾಗಲಕಾಯನ್ನ ಮಿಶ್ರಣ ಮಾಡಿ ಅದಕ್ಕೆ, ನಂತರ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನು ಸೇರಿಸ್ಕೊಳ್ಳಿ. ಅಥವಾ ಒಗ್ಗರಣೆ ನೀವು ಫಸ್ಟೇ ಈರುಳ್ಳಿ, ಬೆಳ್ಳುಳ್ಳಿ, ಸಾರಿ ಈರುಳ್ಳಿ, ಟೊಮ್ಯಾಟೊ ಏನು ಹಾಕ್ತೀರಾ ಅದ್ರ ಜೊತೆಗೇ ಕಡಲೆಬೇಳೆ, ಉದ್ದಿನಬೇಳೆನೂ ಕೂಡ ಬೆರೆಸ್ಬಿಟ್ಟು, ಸೊ ಏನು ಹಾಗಲಕಾಯಿ ಇರುತ್ತೆ ಅದಷ್ಟು ಹಾಕಿ, ಸೊ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ಹಾಗಂತ ಎಣ್ಣೆ ಜಾಸ್ತಿ ಬಳಸೋಕ್ಕೂ ಹೋಗಬೇಡಿ, ಯಾಕಂದರೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಆದಷ್ಟು ಕಡಿಮೆ ನೋಡಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಸೊ ಇದಿಷ್ಟು ಆದ ನಂತರ ಅದಕ್ಕೆ ಮತ್ತೆ ಉಪ್ಪು ಬೆರೆಸಿ, ನಿಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರ್ ಅಂತ ಏನು ಕರಿತೀವಿ ಅದನ್ನು ಬೆರೆಸ್ಕೊಳ್ಳಿ. ಸೊ ಇಲ್ಲ ಇನ್ನೊಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರಲಿ ಅಂತ ಅನ್ನೋರು ಸ್ವಲ್ಪ ಧನಿಯಾ ಪುಡಿನೂ ಆ್ಯಡ್ ಮಾಡ್ಕೋಬೋದು. ಅಥವಾ ನನಗೆ ಬೇಡ, ನಾರ್ಮಲ್ ಆಗಿದ್ದರೆ ಸಾಕು ಅಂತ ಅಂದರೆ, ಏನು ಈ ಒಣಮೆಣಸಿನ್ಕಾಯಿ ಪುಡಿ ಇರುತ್ತೆ ಅದನ್ನು ನೀವು ಆರಾಮಾಗಿ ಬೆರೆಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರಿದು ಅದಕ್ಕೆ ನೀರನ್ನು ಸೇರಿಸಿ. ತುಂಬ ನೀರು ಹಾಕೋದಕ್ಕೆ ಹೋಗಬಾರ್ದು, ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಎಣ್ಣೆನಲ್ಲಿ ಫ್ರೈ ಆಗಿರೋದ್ರಿಂದ, ಸೊ ಅದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನೇನು ಸ್ವಲ್ಪ ಬೇಯ್ತಾ ಇದೆ, ಇಳಿಸ್ಕೋಬೇಕು ಅಂತ ಅನ್ಬೇಕಾದ್ರೆ, ಸ್ವಲ್ಪ ಕಹಿ ಅಂಶ ಕಡಿಮೆ ಆಗಲಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಬೆಲ್ಲದ ಕ್ವಾಂಟಿಟಿ ಜಾಸ್ತಿ ಮಾಡಿ ಹಾಕಿ. ಬೆಲ್ಲದಲ್ಲೂ ಕೂಡ ಕ್ಯಾಲ್ಶಿಯಂ ಇರೋದ್ರಿಂದ ಹಾಗೆಯೇ ಡೈಜೆಷನ್ಗೆ ಒಳ್ಳೇದಾಗುತ್ತೆ. ಸೊ ಇಲ್ಲ ನಾವು ಡಯಾಬಿಟಿಕ್ ಪೇಷೆಂಟಿಗೆ ಕೊಡ್ತೀವಿ ಅಂತ ಹೇಳಿದ್ರೆ, ಫಸ್ಟು ಬೆಲ್ಲ ಹಾಕಿದಲೆ ಆ ಪಲ್ಯನ ತೆಗೆದುಬಿಡಿ. ಇಲ್ಲ ಸ್ವಲ್ಪ ಓಕೆ ಅಂತ ಅನ್ನೋರು ಬೆಲ್ಲನ ಮಿಶ್ರಣ ಮಾಡಿ ನಾನು ಸ್ವಲ್ಪ ಕುದಿಸಿ ಕೊನೆಯಲ್ಲಿ ಕಾಯಿ ತುರಿನ ಹಾಕಿ ಗಾರ್ನಿಶ್ ಮಾಡಿದ್ರೆ ನಮ್ಮ ಹಾಗಲಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಸೊ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ನೋಡೋಣ ಮಾತಾಡ್ಸೋಣ ಯಾರು ಕಾಲ್ ಮಾಡಿದ್ದಾರೆ ಏನು ಅಂತ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಓಕೆ ಈಶ್ವರ್ ಅವರೇ, ಏನ್
1: ಮಾಡ್ಕೊಂಡಿದ್ದೀರಾ?
0: ಓಕೆ, ಸೊ ಇಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದೀರಾ, ಯಾವ್ದಾದ್ರು ರೆಸಿಪಿನ ಶೇರ್ ಮಾಡ್ತೀರಾ?
1: ರೆಸಿಪಿ ಅಂತಂದ್ರೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅವ್ರ ಮಾಹಿತಿ ಹೇಳ್ಬೇಕು.
0: ಓಕೆ ಹೇಳಿ.
1: ಹಾಗಲಕಾಯಿ ನಮ್ ತಾಯಿ ಹೇಳ್ಕೊಟ್ಟಿದ್ದು.
0: ಓಕೆ,
1: ಇವಾಗ ಹಾಗಲಕಾಯಿ ಮಾಡ್ಬೇಕಾದ್ರೆ ಇವಾಗ ಅದು ಕೈ ಕಹಿ ಅಂತ ಅಂತಾರಲ್ಲ, ಅದು ಮಾಡೋ ಟೈಮಲ್ಲಿ ನಾವು ಅದನ್ನ ಕಟ್ ಮಾಡೋ ಟೈಮಲ್ಲಿ ಯಾರಪ್ಪನು ಮಾತಾಡಿಲ್ಲ ಅಂದ್ರೆ ಅದು ಕೈನೇ ಬರಲ್ಲ ಅಂತ ನಮ್ ತಾಯಿ ಹೇಳಿದ್ರು. ಅನುಭವ ಏನಾಗಿತ್ತು ನನಗೆ ಅಂದ್ರೆ, ಒಂದ್ಸಲ ಅವ್ರ ಹಾಗಲಕಾಯಿ ಕೊಡ್ಬೇಕಾದ್ರೆ ನಾನು ಮಾತಾಡಿಸ್ತೀನಿ, ಅವ್ರು ಮಾತಾಡಲೇ ಇಲ್ಲ. ಏನಕ್ ಮಾತಾಡಿಲ್ಲ ಅಂತ ಗೊತ್ತಾರ, ಆಮೇಲೆ ಅಡಿಗೆ ಎಲ್ಲ ಮಾಡಾದ್ಮೇಲೆ ಹೇಳಿದ್ರು ಮಾಡೋ ಟೈಮಲ್ಲಿ ಮಾತಾಡ್ಬಾರ್ದು ಅದು ಕೈ ಬರುತ್ತೆ ಅಂತ ಹೇಳಿದ್ರು. ಇನ್ನೊಂದ್ ಹೇಳ್ಬೇಕು ಅನ್ಸ್ತು ಅದಕ್ಕೋಸ್ಕರ.
0: ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಕೇಳಿಸ್ಕೊಂಡ್ರಲ್ಲ. ಸೊ ಹಾಗಲ್ಕಾಯಿ ಹೆಚ್ಚಬೇಕಾದ್ರೆ ಮಾತಾಡಬಾರ್ದಂತೆ. ಸೊ ನೋಡೋಣ, ಟ್ರೈ ಮಾಡಿ ನೋಡಿ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಮನೆಗೆ ಹೋಗಿ ಹಾಗಲ್ಕಾಯಿ ಪಲ್ಯ ಮಾಡ್ಬೇಕಾದ್ರೆ ಯಾರ ಹತ್ರನೂ ಮಾತಾಡದೆ ಹಾಗಲ್ಕಾಯನ್ನ ಹೆಚ್ಚಿ ಪಲ್ಯ ಮಾಡುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ, ಇಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈಗ ನಿಮಗಾಗಿ ಗೀತೆ ಮೂಡಿ ಬರ್ತಾ ಇದೆ. ಅದಾದ ನಂತರ 1:10 ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469 ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977 ಹೆಚ್ಚು ಮಂದಿ. ಟೊರೊಂಟೋದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್, ಮಹಾರಾಷ್ಟ್ರದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಧನ್ ಯೋಜನೆಯು ಅಭೂತಪೂರ್ವ ಪ್ರಮಾಣದಲ್ಲಿ ಅನುಷ್ಠಾನಗೊಂಡಿದ್ದು ಮಹತ್ವದ ಪರಿವರ್ತನಾತ್ಮಕ ಫಲಿತಾಂಶಗಳನ್ನು ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟೀಯ ಆರ್ಥಿಕ ಸೇರ್ಪಡೆಯ ಅಭಿಯಾನವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ. ಈ ಯೋಜನೆಯಡಿ ಇದುವರೆಗೆ 59 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು ಒಟ್ಟು 317,000 ಕೋಟಿ ರೂಪಾಯಿಗಳ ಠೇವಣಿ ಸಂಗ್ರಹವಾಗಿದೆ. 2014 ಇದೇ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಯೋಜನೆಗೆ ಚಾಲನೆ ನೀಡಿದ್ದರು. ವಿಶ್ವದ ಅತಿದೊಡ್ಡ ಹಣಕಾಸು ಸೇರ್ಪಡೆ ಕಾರ್ಯಕ್ರಮವಾಗಿರುವಂತಹ ಜನ್ಧನ್ ಯೋಜನೆಯು ಎಲ್ಲ ಭಾರತೀಯರಿಗೆ ಬ್ಯಾಂಕಿಂಗ್ ಸೇವೆಗಳ ಪ್ರವೇಶವನ್ನು ಮತ್ತಷ್ಟು ವಿಸ್ತರಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಯೋಜನೆಯ ಅಡಿ ತೆರೆಯಲಾದಂತಹ ಖಾತೆಗಳಲ್ಲಿ 78% ಖಾತೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿದ್ದು ಸುಮಾರು 56% ಖಾತೆಗಳು ಮಹಿಳೆಯರ ಹೆಸರಿನಲ್ಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಮಧ್ಯ ಏಷ್ಯಾದ ಉಜ್ಬೇಕಿಸ್ತಾನ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿಯವರು ರಾಜಧಾನಿ ತಾಷ್ಕೆಂಟ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 4ನೆಯ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಈ ಹಿಂದೆ ಅವರು 2015, 2016 ಮತ್ತು 2022 ಉಜ್ಬೇಕಿಸ್ತಾನ್ಗೆ ಭೇಟಿ ನೀಡಿದ್ದರು. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರು ಕೂಡ 2018 ಮತ್ತು 2019 ಭಾರತಕ್ಕೆ ಭೇಟಿ ನೀಡಿದ್ದರು. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಪರಿಶೀಲನೆ ನಡೆಸಲಿದ್ದಾರೆ. ಮುಂದಿನ ಸಹಕಾರದ ಮಾರ್ಗಸೂಚಿಯ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಇದರ ಜೊತೆಗೆ ವಿಕಸಿತ ಭಾರತ 2047 ಮತ್ತು ಉಜ್ಬೇಕಿಸ್ತಾನ್ 2030 ಸಾಮಾನ್ಯ ಅಭಿವೃದ್ಧಿ ದೃಷ್ಟಿಕೋನಗಳನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುವ ಕುರಿತಂತೆ ಉಭಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ.

0: ಇಲ್ಲಿ ಸಂಭವಿಸಿದ ಭೀಕರ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 469 ಏರಿಕೆಯಾಗಿದ್ದು 977 ಹೆಚ್ಚು ಜನರು ಇನ್ನೂ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾರೆ ಎಂದು ರಾಷ್ಟ್ರೀಯ ವಿಕೋಪ ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ನೇಪಾಳ ಮತ್ತು ಚೀನಾ ಗಡಿಯ ನದಿಪಾತ್ರದಲ್ಲಿ ಸಂಭವಿಸಿದ ಹಿಮಪಾತವೇ ಈ ಭೀಕರ ಪ್ರವಾಹಕ್ಕೆ ಕಾರಣ ಎನ್ನಲಾಗಿದ್ದು, ನದಿ ತೀರದ ಹಲವು ಗ್ರಾಮಗಳು, ರಸ್ತೆ, ಜಲವಿದ್ಯುತ್ ಯೋಜನೆ ಮತ್ತು ಮೂಲಸೌಕರ್ಯ ಕೊಚ್ಚಿ ಹೋಗಿವೆ. ನಾಪತ್ತೆಯಾಗಿರುವಂತಹ 977 ಜನರಲ್ಲಿ 290 ಭಾರತೀಯರು ಸೇರಿದಂತೆ 517 ಮಂದಿ ವಿದೇಶಿಯರು ಸೇರಿದ್ದಾರೆ. ಸದ್ಯ 13,000 ಹೆಚ್ಚು ನೇಪಾಳಿ ಸೇನೆ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನು ರಕ್ಷಣೆ ಮತ್ತು ಪರಿಹಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದ್ದು, ಹೆಲಿಕಾಪ್ಟರ್ಗಳ ಮೂಲಕ ಸುಮಾರು 3,253 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ನೇಪಾಳದಲ್ಲಿ ಉಂಟಾದಂತಹ ಭಾರೀ ಪ್ರವಾಹದ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಎದುರಾಗಿದ್ದಂತಹ ಪ್ರವಾಹದ ಆತಂಕ ಸದ್ಯಕ್ಕೆ ಕಡಿಮೆಯಾಗಿದೆ. ಕಳೆದ ಬುಧವಾರ ರಾತ್ರಿ ಗಂಡಕ್ ನದಿಯ ನೀರಿನ ಹರಿವು ಹೆಚ್ಚಾಗಿದ್ದರೂ ನಿನ್ನೆಯಿಂದ ಹರಿವು ಇಳಿಮುಖವಾಗಿದೆ. ಇಂದು ಬೆಳಗ್ಗೆ 6 ವಾಲ್ಮೀಕಿ ನಗರ ಬ್ಯಾರೇಜ್ನಲ್ಲಿ ಗಂಡಕ್ ನದಿಯ ನೀರಿನ ಹರಿವು 99,800 ಕ್ಯೂಸೆಕ್ ದಾಖಲಾಗಿದೆ. ನದಿಯ ನೀರಿನ ಹರಿವು ಸದ್ಯ ಸಾಮಾನ್ಯ ಸ್ಥಿತಿಯಲ್ಲಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವ ವಿಜಯ್ಕುಮಾರ್ ಚೌಧರಿ ತಿಳಿಸಿದ್ದಾರೆ. ಭೋಟೆಕೋಶಿ, ತ್ರಿಶೂಲಿ ಮತ್ತು ನಾರಾಯಣಿ ನದಿಗಳ ಮೂಲಕ ನೀರು ಹರಿದು ಗಂಡಕ್ ನದಿಗೆ ತಲುಪುವ ವೇಳೆ ಅದರ ತೀವ್ರತೆ ಕಡಿಮೆಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗಂಡಕ್ ನದಿಯಿಂದ ಬಾಧಿತವಾಗಬಹುದಾದಂತಹ 8 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ಅಣೆಕಟ್ಟೆ ಮತ್ತು ದಡದಲ್ಲಿ 24 ಗಂಟೆಯೂ ನಿಗಾ ಮತ್ತು ಗಸ್ತು ನಡೆಸುತ್ತಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕೆನಡಾದ ಹಣಕಾಸು ಹಾಗೂ ರಾಷ್ಟೀಯ ಆದಾಯ ಸಚಿವ ಫ್ರಾನ್ಸ್ವಾ ಫಿಲಿಪ್ ಶಾಂಪೇನ್ ಅವರು ಕೆನಡಾದ ಟೊರೊಂಟೊದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಆರ್ಥಿಕ ಮತ್ತು ಹಣಕಾಸು ಸಂವಾದವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದಾರೆ. ಸಂವಾದದ ಬಳಿಕ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಭೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಲಾಗಿದೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಅವರ ಭೇಟಿಯ ಸಂದರ್ಭದಲ್ಲಿ ಕೈಗೊಂಡಂತಹ ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುವ ಬದ್ಧತೆಯ ಮುಂದುವರಿದ ಭಾಗವಾಗಿ ಈ ಸಂವಾದ ನಡೆದಿದೆ ಎಂದು ಉಭಯ ರಾಷ್ಟಗಳು ತಿಳಿಸಿವೆ. ಮಹಾರಾಷ್ಟದ ನಾಸಿಕ್ನಿಂದ 450 ಟನ್ಗೂ ಹೆಚ್ಚು ಈರುಳ್ಳಿಯನ್ನು ಹೊತ್ತೊಯ್ಯುತ್ತಿದ್ದಂತಹ ಮೊದಲ ಕಾಂದಾ ಎಕ್ಸ್ಪ್ರೆಸ್ ಸರಕು ರೈಲು ಇಂದು ಬೆಳಗ್ಗೆ ದೆಹಲಿಗೆ ತಲುಪಿದೆ. ಪ್ರಸ್ತುತ ಹಬ್ಬದ ಋತುವಿನಲ್ಲಿ ಈರುಳ್ಳಿ ಲಭ್ಯತೆಯನ್ನು ಕಾಯ್ದುಕೊಳ್ಳಲು ಮತ್ತು ಬೆಲೆ ಸ್ಥಿರತೆ ಕಾಪಾಡಲು ಸರ್ಕಾರವು ಬಫರ್ ಸ್ಟಾಕ್ನಿಂದ ನಿಯಂತ್ರಿತವಾಗಿ ಈರುಳ್ಳಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇದರೊಂದಿಗೆ ಚೆನ್ನೈ, ಕೋಲ್ಕತ್ತಾ, ಕೊಚ್ಚಿ, ಗುವಾಹಟಿ, ಲಕ್ನೋ ಮತ್ತು ಪಾಟ್ನಾ ಸೇರಿದಂತೆ ಇತರ ಪ್ರಮುಖ ನಗರಗಳಿಗೂ ರಸ್ತೆ ಸಾರಿಗೆಯ ಮೂಲಕ ಈರುಳ್ಳಿ ಸರಬರಾಜು ಮಾಡಲಾಗುತ್ತಿದೆ. 2025-26 ಸಾಲಿನಲ್ಲಿ ದೇಶದಲ್ಲಿ 307 ಲಕ್ಷ ಟನ್ಗೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ನಿರೀಕ್ಷೆ ಇದ್ದು, ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಬೇಡಿಕೆಯನ್ನು ಪೂರೈಸಲು ಅಗತ್ಯ ದಾಸ್ತಾನಿದೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಈರುಳ್ಳಿ ತಲುಪಿಸುವ ನಿಟ್ಟಿನಲ್ಲಿ ಎನ್ಸಿಸಿಎಫ್, ನಾಫೆಡ್, ಸಫಲ್ ಮತ್ತು ಕೇಂದ್ರೀಯ ಭಂಡಾರ್ ಮಳಿಗೆಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ರಿಯಾಯಿತಿ ದರದ ಚಿಲ್ಲರೆ ಮಾರಾಟವನ್ನು ಆರಂಭಿಸಲಾಗಿದೆ. 7 ಸ್ಥಳಗಳಲ್ಲಿ 24 ಪರಮಾಣು ವಿದ್ಯುತ್ ರಿಯಾಕ್ಟರ್ಗಳನ್ನು ಭಾರತ ನಿರ್ವಹಿಸುತ್ತಿದ್ದು, ಒಟ್ಟು 8.78 ಗಿಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯವನ್ನು ಹೊಂದಿದೆ. ಹೆಚ್ಚುವರಿಯಾಗಿ 9 ರಿಯಾಕ್ಟರ್ಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಪರಮಾಣು ಇಂಧನ ಇಲಾಖೆ ತಿಳಿಸಿದೆ. ವಿದ್ಯುತ್ ಉತ್ಪಾದನೆಯ ಜೊತೆಗೆ ಆರೋಗ್ಯ, ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲೂ ಪರಮಾಣು ಶಕ್ತಿ ಕೊಡುಗೆ ನೀಡುತ್ತದೆ. ವಿಕಸಿತ ಭಾರತಕ್ಕಾಗಿ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಸಾಮರ್ಥ್ಯ ಸಾಧಿಸುವ ಗುರಿಯನ್ನು ಭಾರತ ಹೊಂದಿದೆ. ಸುರಕ್ಷತೆಗೆ ಆದ್ಯತೆ ನೀಡುವ ಭಾರತದ ಪರಮಾಣು ಇಂಧನ ಕಾರ್ಯಕ್ರಮ ಕಠಿಣ ನಿಯಂತ್ರಣ, ಬಹು ಹಂತದ ಸುರಕ್ಷತಾ ಕ್ರಮಗಳು ಮತ್ತು ಸಮಗ್ರ ತುರ್ತು ಸಿದ್ಧತೆಯ ಮೂಲಕ ಜನರು ಹಾಗೂ ಪರಿಸರದ ರಕ್ಷಣೆಯನ್ನು ಖಾತರಿಪಡಿಸುತ್ತಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಸ್ಸಾಂ ಮತ್ತು ಮಿಜೋರಾಂನಲ್ಲಿ ನಡೆಸಿದ ಎರಡು ಕಾರ್ಯಾಚರಣೆಗಳಲ್ಲಿ

26 ಕೆಜಿ ಮೆಥಾಂಫೆಟಮೈನ್ ಮಾತ್ರೆಗಳನ್ನು ವಶಪಡಿಸಿಕೊಂಡಿದ್ದು ಈ ಸಂಬಂಧ ಇಬ್ಬರನ್ನು ಬಂಧಿಸಿದೆ. ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ನಿಯಂತ್ರಣ ಕಾಯ್ದೆ 1985 ಅಡಿಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಲಾರಿಯ ಚಾಲಕನ ಆಸನದ ಹಿಂದಿನ ವಿಶೇಷವಾಗಿ ನಿರ್ಮಿಸಿದ ರಹಸ್ಯ ಜಾಗದಲ್ಲಿ ಮಾದಕ ವಸ್ತುಗಳನ್ನು ಅಡಗಿಸಿ ಇಡಲಾಗಿತ್ತು. ಮೆಥಾಂಫೆಟಮೈನ್ ಅನ್ನು ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ಕಾಯ್ದೆಯ ಅಡಿ ಮನೋವಿಕಾರಕ ಪದಾರ್ಥವೆಂದು ಅಧಿಸೂಚಿಸಲಾಗಿದ್ದು ಇದರ ಅಕ್ರಮ ಉತ್ಪಾದನೆ, ದಾಸ್ತಾನು ಮತ್ತು ಕಳ್ಳ ಸಾಗಾಣಿಕೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಉದ್ಯಮ ಪ್ರತಿನಿಧಿಗಳ ಜೊತೆಗೆ ಭಾರತದ ಹೂಡಿಕೆ ಅವಕಾಶ ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚೆ ನಡೆಸಲಿದ್ದಾರೆ. ಆಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡು ಮೇಜಿನ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469 ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977 ಹೆಚ್ಚು ಮಂದಿ. ಟೊರೊಂಟೋದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್, ಮಹಾರಾಷ್ಟ್ರದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಸಮಯ ಆಗ್ತಾ ಇದೆ 1:22 ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲೋ 101.3 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಕಗದ ಸಿರಿ. ಕಗದ ಸಿರಿ ಕಾರ್ಯಕ್ರಮವನ್ನು ಕೇಳಿ ಆನಂತರ ಮತ್ತೆ ನಾನು ನಿಮ್ಮ ಜೊತೆ ಆಗ್ತೀನಿ. ನಾನು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಸಾರವಾಗಲಿದೆ. ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೆಲಸ ಸಂದನಿತರಲಿ ತೃಪ್ತಿ, ಕುಂದ ದುಬ್ಬದ ಮನಸ್ಸು ಬಂದುದೇನಿರಲಿ. ಅಂದಿಗಂದಿನ ಕೆಲಸ ಸಂದನಿತರಲಿ ತೃಪ್ತಿ, ಕುಂದ ದುಬ್ಬದ ಮನಸ್ಸು ಬಂದುದೇನಿರಲಿ. ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ. ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ.

ಅಂದಿಗಂದಿನ ಕೆಲಸ ಸಂದನಿತರಲ್ಲಿ ತೃಪ್ತಿ. ಹೌದು, ಇದೇ ನಿಜವಾದ ಕರ್ಮಯೋಗ. ಕೆಲಸದಿಂದಲೇ, ಕೆಲಸ ಮಾತ್ರದಿಂದಲೇ ನಿಜವಾದ ನೆಮ್ಮದಿ. ಗೀತಾಚಾರ್ಯ ಇದನ್ನೇ ಮತ್ತೆ ಮತ್ತೆ ಹೇಳ್ತಾನೆ. ನಿನ್ನ ಇನ್ನಿಂಥ ಸಂಕಷ್ಟದ ಸಮಯದಲ್ಲೂ ನಿತ್ಯಾನುಷ್ಠಾನಗಳನ್ನು ಬಿಡಬೇಡ. ಬೇಸರದ ವಿಷಾದದ ಗಳಿಗೆಗಳಲ್ಲೂ ನಾವು ಮಾಡಬೇಕಾದ್ದು ಇಷ್ಟೆ. ದುಗುಡವನ್ನ ಪಕ್ಕಕ್ಕೆ ಸರಿಸಿ, ಮೈ ಕೊಡವಿ ಮೇಲೆದ್ದು, ಸರಸರನೆ ಓಡಾಡಿ ಒಂದಿಷ್ಟು ಕೆಲಸ ಮಾಡಿದ್ರೆ ಸಾಕು, ದುಮ್ಮಾನ ದೂರ. ಅಷ್ಟೇ ಅಲ್ಲ, ಹೊಸ ಉಲ್ಲಾಸ ಮೈತುಂಬ. ಓದು ಬರಹನೆ ತಿಳಿಯದ ಒಬ್ಬ ಅಮಾಯಕ ಆಟೋ ಅಜ್ಜ ಇತ್ತೀಚೆಗೆ ಸರಳವಾಗಿ ಒಂದು ಘನ ತತ್ವವನ್ನೇ ಹೇಳಿಬಿಟ್ರು. ಅವರಂದ್ರು, ದುಡಿಯೋನಿಗೆ ದುಃಖ ಇಲ್ಲ, ಸೋಮಾರಿಗೆ ಸುಖ ಇಲ್ಲ. ಈತನ ಮುಗ್ಧ ಮಾತುಗೋ ಗೀತಾ ವಾಕ್ಯಗಳಿಗೋ ಹೆಚ್ಚಿನ ವ್ಯತ್ಯಾಸ ಇಲ್ಲ. ನಾವು ಕೆಲಸ ಮಾಡ್ತಾ ಇರಬೇಕು, ಜತೆ ಜತೆಗೆ ಚಿತ್ತವನ್ನ ಒಂದು ಸಮತೋಲನದಲ್ಲಿ ಕಾಪಾಡಿಕೊಳ್ಬೇಕು. ಇದು ಮತ್ತೆ ಗೀತೆಯ ಸ್ಥಿತಪ್ರಜ್ಞನದೇ ಲಕ್ಷಣ. ದುಃಖೇಷು ಅನುದ್ವಿಗ್ನ ಮನಃ, ಸುಖೇಷು ವಿಗತ ಸ್ಪೃಹ. ಪ್ರಾಜ್ಞನಾದವನಿಗೆ ಸುಖ ದುಃಖಗಳು ಒಂದೇ, ಶೀತೋಷ್ಣಗಳು ಒಂದೇ, ಜತೆಗೆ ಹಗಲು ರಾತ್ರಿಗಳಲ್ಲಿ ಕೂಡ ಅವನ ಮನಸ್ಸು ಏಕರೀತಿಯಲ್ಲಿ ಪ್ರವರ್ತಿಸುತ್ತೆ. ಇಷ್ಟೆಲ್ಲ ಆದ್ಮೇಲೆ ಲೋಕ ಬಾಂಧವ್ಯದ ವಿಷಯವಾಗಿ ಅವನ ಮನಸ್ಸು ಹೇಗಿರಬೇಕು? ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ. ಎಂಥ ಸೊಗಸಾದ ಮಾತು ಇದು! ಡಿ ವಿ ಜಿ ಅವರದು ಪರಿಪಕ್ವವಾದ ಅಂತರಂಗ. ಆತ್ಮ ಸಮಾಧಾನವನ್ನ ಅವರು ಸಹಜವಾಗಿ ರೂಢಿಸಿಕೊಂಡು ಬಿಟ್ಟಿದ್ರು. ಅವರ ಮನಸ್ಸಿನ ಹದಕ್ಕೆ ತಕ್ಕ ಹಾಗೆ ಅವರ ಭಾಷೆ. ತನ್ನ ಸುತ್ತಮುತ್ತಲ ಎಲ್ಲ ಸಹಜೀವಿಗಳು ತನ್ನ ಆತ್ಮೀಯರೇ ಅಂತ ನಾವು ಭಾವಿಸಬೇಕಂತೆ. ಆದರೆ ಮುನ್ನೋಟ ಮಾತ್ರ ಆ ಬ್ರಹ್ಮ ವಸ್ತುವಿನಲ್ಲಿ ನೆಟ್ಟಿರಬೇಕಂತೆ. ಅಂದ್ರೆ ನಿತ್ಯದ ಬದುಕು ಮತ್ತು ನಂತರದ ಗುರಿ ಎರಡೂ ಸಾತ್ವಿಕವಾಗಿರಲಿ ಅನ್ನುವಂಥ ಪರಮತತ್ವ ಇದು. ಈ ರೀತಿಯ ಉದಾತ್ತ ಜೀವನ ಮತ್ತು ಉದಾತ್ತ ಧ್ಯೇಯ ಉಳ್ಳ ಮನುಷ್ಯ ಪುಣ್ಯಶಾಲಿ ಅಲ್ಲದೆ ಇನ್ನೇ?

0: ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲ ಕಂ ಮಂಕುತಿಮ್ಮ.
1: ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲ ಕಂ ಮಂಕುತಿಮ್ಮ.

0: ನನಗ್ಯಾಕ್ ಇಂಥ ಕಷ್ಟ ಬಂತು? ಪಕ್ಕದ ಮನೆಯವನು ಅಷ್ಟು ಚೆನ್ನಾಗಿದ್ದಾನಲ್ಲ, ನಾನು ಯಾರಿಗೇನ್ ಮಾಡಿದ್ದೆ? ನನಗೆ ಮಾತ್ರ ಯಾಕಿಂಥ ಅನ್ಯಾಯ? ಇಂಥದೇ ಮಾತು, ಇಂಥದೇ ಯೋಚನೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ವಿ ನೆವರ್ ಆಕ್ಸೆಪ್ಟ್. ಬಂದಂಥ ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ನಾವು ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಬಂತು, ಹೇಗೆ ಬಂತು ಅಂತಾನೇ ಪದೇ ಪದೇ ತಲೆ ಚಚ್ಕೋತಾನೆ ಇರ್ತೀವಿ. ಎಲ್ಲಿವರೆಗೆ ನಾವು ಒಪ್ಕೊಳ್ಳಲ್ವೋ ಅಲ್ಲಿವರೆಗೂ ತೊಳಲಾಟ ಬೇಗುದಿ ತಪ್ಪಿದ್ದೇ ಅಲ್ಲ. ಜಾಣ ಆದವನು ಮೊದಲು ತನಗೆ ಬಂದ ಸಮಸ್ಯೆನ ಒಪ್ಕೊಳ್ತಾನೆ, ಒಪ್ಪಿ ಪಕ್ಕಕ್ಕೆ ಇಟ್ಕೊಳ್ತಾನೆ. ಇಟ್ಕೊಳ್ಳೇಬೇಕಲ್ಲ, ಯಾಕಂದ್ರೆ ಅದು ಬಂದಾಗಿದೆ. ಆಮೇಲೆ ಆ ವಿವೇಕಿ ಅದರ ನಿವಾರಣೆಗೆ ಉಪಾಯ ಕಂಡುಕೊಳ್ತಾನೆ, ಸುಖಿ ಆಗ್ತಾನೆ. ಒಂದು ವೇಳೆ ನಿವಾರಣೆ ಸಾಧ್ಯವೇ ಇಲ್ವೇ, ಅನುಭವಿಸ್ಲೇಬೇಕು. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್, ಅಷ್ಟೇ, ಬೇರೆ ದಾರಿನೇ ಇಲ್ಲ ನಮಗೆ. ಇಲ್ಲಿ DVG ಅದೇ ಹೇಳೋದು, ಗಟ್ಟಿ ಗುಂಡ್ಗೆ ಮಾಡ್ಕೊಂಡು ಬಿಡಿ, ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ, ಇದ್ಯಾವುದ್ರಿಂದಲೂ ನಮಗೇನು ಬಾಧೆ ಇಲ್ಲ. ಒಂದು ಮಾತಂತೂ ಸತ್ಯ ತಾನೇ, ಅದ್ಭುತಗಳು ಇಲ್ಲಿ ಅಸಾಧ್ಯವಲ್ಲ. ದಿನ ಬೆಳಗಾದ್ರೆ ಎಂಥೆಂಥ ಅದ್ಭುತ ನೋಡ್ತೀವಿ, ಹಾಗೆ ನಡೆದೇ ತೀರತಕ್ಕಂಥ ಘಟನೆಗಳಿಗೆ ನಿರ್ಬಂಧ ವಿಧಿಸೋ ಯೋಗ್ಯತೆಯೂ ನಮಗಿಲ್ಲ. ಆದ್ರಿಂದ ಜಸ್ಟ್ ಆಕ್ಸೆಪ್ಟ್ ಥಿಂಗ್ಸ್ ಅಂದ್ರೆ ಸಿದ್ಧ ನೀರು ಸಕಲಕಂ.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ MG ಸಿ ಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MG ಶಿವರಾಮ್. ಕಗ್ಗದ ಸಿರಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯರ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಸಮಯ ಆಗ್ತಾ ಇದೆ. 1:32:52 ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ವೀರ ಯೋಧರು ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು ಪರಿಕಲ್ಪನೆ ಪ್ರಸ್ತುತಿ. ನೂತನ ಎಸ್ಕದಂ ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
0: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್.

0: ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ.
2: ಎಂಎಂ ಬೆಳ್ಳಿಯಪ್ಪ ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಹುದ್ದೆಗಳು ಅಂದ್ರೆ ಕರ್ನಲ್, ನಂತರ ಬ್ರಿಗೇಡಿಯರ್, ನಂತರ ಅವರು ಜನರಲ್ ಆಗುವವರೆಗೂ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಭಾರತ ಸ್ವಾತಂತ್ರ್ಯ ನಂತರ ಕಂಡ ಎಲ್ಲ ಯುದ್ಧಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ, ಹಾಗೂ ಅವರು ಇವತ್ತು ನಮ್ಮೊಂದಿಗೆ ಭಾಗವಹಿಸ್ತಾ ಇರೋದು ನಮ್ಮ ಹೆಮ್ಮೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್.
2: ನೀವು ಹೇಳಿದ್ರಿ ಬಹಳಷ್ಟು ಬದಲಾವಣೆಗಳನ್ನ ನಾನು ತಂದೆ ಅಂತ. ಯಾವ ರೀತಿ ಬದಲಾವಣೆಗಳನ್ನ ನೀವು ಅಲ್ಲಿ ಸೈನ್ಯದ ಕುಟುಂಬಗಳಿಗಾಗಿರಬಹುದು ಅಥವಾ ಸೈನ್ಯಕ್ಕೆ ಆಗಿರಬಹುದು, ಯಾವ ರೀತಿ ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡಿದ್ರಿ?
3: ಎಸ್ಎಂ ಅಲ್ಲಿ ಮಾಡಿದ ಕಾರಣ, ಟ್ರೈನಿಂಗ್ ಸಹಾಯ ಮಾಡಿದ ಕಾರಣ, ಟ್ರೈನಿಂಗ್ ಸ್ಟ್ರೆಂಥರ್ ಅಲ್ಲಿ ಚೇಂಜ್ ಮಾಡುದು. ಸಿಎಂಪಿ ಸೆಂಟರ್ ಅಲ್ಲಿ ಪಿಟಿ ಟ್ರೈನಿಂಗ್ ಆಗ್ತಾ ಇತ್ತು, ಎಸಿ ಸೆಂಟರ್ ಅಲ್ಲಿ ವೆಪನ್ ಟ್ರೈನಿಂಗ್ ಆಗ್ತಾ ಇತ್ತು. ಜವಾನ್ಸ್ ಸ್ಟ್ರೆಂತ್, ನಮ್ಮ ಫಿಸಿಕಲ್ ಏನೇಳೋದು ಫೈಟಿಂಗ್ ಸ್ಟ್ರೆಂತ್ ಜಾಸ್ತಿ ಆಯ್ತು. ಅದನ್ನ ನೋಡಿ ನಮ್ಗೆ ಸಂತೋಷ ಆಯ್ತು. ನಮ್ಮಲ್ಲಿ ಎರಡು ತರದ ಸ್ಟ್ರೆಂತ್ ಇದೆ, ಒಂದು ಫೈಟಿಂಗ್ ಸ್ಟ್ರೆಂತ್, ಒಂದು ಸರ್ವಿಸ್ ಸ್ಟ್ರೆಂತ್. ಎಎಸ್ಸಿ, ಎಒಸಿ, ಇಎಂಇ ಇದು ಸರ್ವಿಸ್ ಸ್ಟ್ರೆಂತ್. ಇನ್ಫೆಂಟ್ರಿ, ಆರ್ಟಿಲರಿ, ಆರ್ಮಡ್ ಕೋರ್ ಇದು ಫೈಟಿಂಗ್ ಸ್ಟ್ರೆಂತ್.
2: ಕೊನೆಗೆ ಜನರಲ್ ಆಗಿ ನಿವೃತ್ತಿ ಆಗೋ ಹೊತ್ತಿಗೆ ಎಲ್ಲಿದ್ರಿ?
3: ಇನ್ಫೆಂಟ್ರಿ ಸ್ಕೂಲ್ ಮಾವು, ಮಧ್ಯಪ್ರದೇಶ. ನಾನಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಗಿದ್ದೆ, ಅಲ್ಲಿಂದ ರಿಟೈರ್ ಆಗಿದ್ದು.
2: ಯಾವ ವರ್ಷದಲ್ಲಿ?
3: 1990.
2: ಅಲ್ಲಿಗೆ ಸುಮಾರು 30 ವರ್ಷಗಳ ಸೇವೆ ಆಗಿತ್ತು ನಿಮ್ದು?
3: ಹೌದು,
2: 61 90 ಸುಮಾರು 30 ವರ್ಷ ಸೇವೆ ಆಗಿತ್ತು. 30 ವರ್ಷಗಳ ಸೇವೆಯಲ್ಲಿ ಭಾರತದ ಸೈನ್ಯ ಹೇಗೆ ಅಭಿವೃದ್ಧಿ ಆಯ್ತಲ್ಲ?
3: ಬಹಳ ಅಭಿವೃದ್ಧಿ. ನಾವು 62 ಅಲ್ಲಿ ಕಮಿಷನ್ ಹೋಗ ವೆಪನ್ಸ್ ಎಲ್ಲ ಹಳೆ ಬೋಲ್ಟ್ ಆಕ್ಷನ್ ವೆಪನ್ಸ್ ಅಂತ, ಆಮೇಲೆ ಆಟೋಮ್ಯಾಟಿಕ್ ವೆಪನ್ಸ್, ಆಮೇಲೆ ಆರ್ಸಿಎಲ್ ಗನ್ಸ್ ಬಂತು, ಆಮೇಲೆ ಶೋಲ್ಡರ್ ಫೈರ್ ಬಿತ್ತು, ಆಮೇಲೆ ಮಿಸೈಲ್ಸ್ ಬಂತು. ಇನ್ಫೆಂಟ್ರಿ ಮಾಡರ್ನೈಸೇಷನ್ ಇಸ್ ಏನ್ ಅಂತ ಹೇಳಿದ್ರೆ ಬಹಳ ಪ್ರಗತಿ. ಇವಾಗ ಪ್ರಗತಿನ ಹೇಳೋದೇ ಬೇಡ. ಇಷ್ಟು ಈಗ ನಾವು ರಿಕ್ರೂಟ್ ಮಾಡುವಾಗ ಮುಂಚೆ 8th ಕ್ಲಾಸ್ ಪಾಸ್ ಆದ್ಮೇಲೆ ರಿಕ್ರೂಟ್ ಆಗ್ತಾ ಇತ್ತು, ಇವಾಗ ನೀವು 12th ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ ರಿಕ್ರೂಟ್. ಈಗ ಮಕ್ಕಳು ಅವರ ಇಂಟೆಲಿಜೆನ್ಸ್, ಅವರ ಅನುಭವ ಬಹಳ ಜಾಸ್ತಿ. ಅದೇ ಪ್ರಕಾರವಾಗಿ ನಮ್ಮ ಎಕ್ವಿಪ್ಮೆಂಟ್, ಮೈ ಟ್ರೈನಿಂಗ್ ಕೂಡ ಚೇಂಜ್ ಆಗಿದೆ. ನಾನು ನೋಡ್ತೇನೆ, ಮಗ ಹೇಳ್ತಾನೆ ಏನೇನು ಆಗ್ತದೆ ಅಂತ. ಮಿಸೈಲ್ಸ್ ಇದು ಮಾಡ್ತಾರೆ, ಡ್ರೋನ್ ಇದು ಮಾಡ್ತಾರೆ, ಅವ್ರ ರಾಡಾರ್ಸ್ ಇದು ಮಾಡ್ತಾರೆ. ಆ ಥರ ಎಲ್ಲ ಪ್ರಗತಿ ಆದ ಕಾರಣ ನಮ್ಮ ದೇಶದ ಸೈನ್ಯ ಬಹಳ ಮುಂದೆ ಹೋಗಿದೆ, ಮುಂದುವರೋಗಿದೆ. ಯಾವ ದೇಶಕ್ಕಾಗಿ ಹಿಂದಕ್ಕೆ ಹೋದಲ್ಲ. ನಮ್ಮ ದೇಶದಲ್ಲಿ ಟ್ರೈನಿಂಗ್ಗೆ ಬಹಳ ದೇಶದಿಂದ ಜನರು ಬರ್ತಾರೆ. ನಮ್ಮ ಸ್ಪೆಷಲ್ ಟ್ರೈನಿಂಗ್ ಅಂದ್ರೆ ಇನ್ಸರ್ಜೆನ್ಸ್ ಅಟ್ಯಾಕ್. ನಾವು ನಾಗಾಲ್ಯಾಂಡ್, ಮಿಜೋರಾಂ ಇನ್ಸರ್ಜೆನ್ಸ್ಗೆ ಟ್ರೈನಿಂಗ್ ಮಾಡ್ತಲ್ಲ, ಆ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ಗೆ ಬಂದು ಟ್ರೈನಿಂಗ್ ಮಾಡಿ ಹೋಗ್ತಾರೆ. ಈ ತರವಾಗಿ ನಮ್ಮ ದೇಶದ ಸೈನ್ಯದ ಅಭಿವೃದ್ಧಿ ಭೂಲೋಕದಲ್ಲೆಲ್ಲ ಗೊತ್ತಿದೆ. ಇಲ್ಲಿಗೆ ಬಂದು ಅವ್ರು ಏನ್ ಟ್ರೈನಿಂಗ್ ಮಾಡ್ತಾರೆ ನೋಡ್ಕೊಂಡು ಹೋಗ್ಬೇಕು ಅಂತ ಅವ್ರು ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈಗ ಏನ್ರಿ, ನಮ್ಮ ಸೇನಾ, ನೇವಿ, ಆರ್ಮಿ, ಏರ್ಫೋರ್ಸ್ ಇದರ ಬಹಳ ಪ್ರಗತಿ ಆಗಿದ್ದರೆ ನನಗೆ ಅದಕ್ಕೆ ಒಂದು ಸಂತೋಷ, ನನಗೆ ಹೆಮ್ಮೆ ಆಗಿ.
2: ಈಗ 30 ವರ್ಷದ ಸೇವೆಯ ನಂತರ ನಿವೃತ್ತಿ ಆಯ್ತಲ್ಲ, ಆ ಹೊತ್ತಿಗೆ ಇಷ್ಟುವರೆಗೂ ನೀವು ಸೈನ್ಯವೇ ಒಂದು ಉಸಿರಾಗಿ ಬದುಕದವರು, ಆ ನಿವೃತ್ತಿಯ ಸಮಯ ಹೇಗಿತ್ತು ನಿಮ್ಗೆ?
3: ಯಾವಾಗ ನಿವೃತ್ತಿ ಆಗ್ಬೇಕು ಅದಕ್ಕೇನಿಲ್ಲ, ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಲಿಕ್ಕೆ ನಾನು ಆಗ ಮೊದಲು ನಿವೃತ್ತಿ ಆದ ಸಮಯದ ಅಂತ 2-3 ವರ್ಷ ನಾನು ಕಾಲೇಜಿಗೆ ಹೋಗಿ ಭಾಷಣ ಕೊಡ್ತಿದ್ದೆ, ಸುಮಾರು ಕಾಲೇಜಿಗೆ ಹೋಗಿ ಭಾಷಣ, ಸುಮಾರು ಸ್ಕೂಲಿಗೆ ಹೋಗಿ ಭಾಷಣ ಕೊಡ್ತಿದ್ದೆ. ಅವರಿಗೆ ನಾವು ಸೇನೆ ವಿಷಯ ಮಾತಾಡ, ದೇಶದ ವಿಷಯ ಮಾತಾಡಿದೆ. ನಾ ಹೇಳಿದ್ದೇನೆ ಅವತ್ತು, ಯಾವ ಕೆಲಸ ಆಗಲಿ ನೇಷನ್ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್, ಕಂಫರ್ಟ್ ಕಮ್ ಲಾಸ್ಟ್. ಇದು ಯಾವ ಕೆಲಸ ಆಗಲಿ, ಸೇನಾ ಅಂತ ಇಲ್ಲ, ಯಾವ ಕೆಲಸ ಆಗಲಿ ಇದಕ್ಕೆ ಇದೇ ಒಂದು ಪ್ರಿನ್ಸಿಪಲ್ ನೀವು ಅಗ್ರಿ ಮಾಡಬೇಕು. ಅದೇ ಮಾಡದೆ ದೇಶ ಪ್ರಗತಿ ಆಗುತ್ತೆ.

0: ನೀವು ಪ್ರಗತಿ ಆದರೆ ದೇಶ ಪ್ರಗತಿ ಆಗ್ತದೆ.
1: ನೀವು ಹೇಳಿದ್ರಿ ನಿಮ್ ಮಗ ಕೂಡ ನಂತರ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಬಂದ್ರು ಅಂತ, ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಮೊದಲೇ ನೀವು ಕೊಡಗಿನವರು, ಕೊಡಗಿನಲ್ಲಿ ಅದರ ಒಂದು ಪರಂಪರೆಯೇ ಇದೆ, ಎಲ್ಲರೂ ಸೈನ್ಯಕ್ಕೆ ಸೇರ್ತಾರೆ. ನಿಮ್ಮಲ್ಲಿ ಆ ಪರಂಪರೆ ಮತ್ತೆ ನಿಮ್ಮ ಮನೆಯಲ್ಲೂ ಮುಂದುವರಿತು.
0: ಯಾಕೆಂತ ನಮ್ಮ ಮಗ ನನ್ನ ಜೊತೆ ಆರ್ಮಿ ಇದ್ದಾಗ ಅವನಿಗೆ ಒಂದು ಆರ್ಮಿ ಇತ್ತು, ಆಮೇಲೆ ಅವನು RIMC ಡೆಹ್ರಾಡೂನಿಗೆ ಹೋಗಿದ. ಅದು ಒಂದೇ ಒಂದು ಸ್ಕೂಲ್, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್. ಹಿಂದಿನ ಕಾಲದಲ್ಲಿ ಅದು RIMC ಅಂತ ಇಂಗ್ಲಿಷ್ ಅವರು ಸ್ಟಾರ್ಟ್ ಮಾಡಿದ್ರು. ಜನರಲ್ ತಿಮ್ಮಯ್ಯ ಅದರಲ್ಲಿ ಓದಿದ್ರು, ಜನರಲ್ ಅಯೂಬ್ ಖಾನ್ ಅದರಲ್ಲಿ ಓದಿದ್ರು. ಲಾಟ್ ಆಫ್ ಮುಸ್ಲಿಂ ಆಫೀಸರ್ ಸ್ಟಡೀಡ್ ದೇ, ಲಾಟ್ ಆಫ್ ಇಂಡಿಯನ್ ಆಫೀಸರ್ ಸ್ಟಡೀಡ್ ದೇ. ಬಿಕಿಮ್ ಅವನು ಮೈಸೂರು ಸ್ಟೇಡಿಯಂ ಸೆಲೆಕ್ಟ್ ಆಗಿ ಅವನು ಅಲ್ಲಿಗೆ ಹೋಗಿದ್ದೆ 5th standard ಇಂದ. ಅದು ದನ್ ಇ ಪಾಸ್ಡ್ ಔಟ್ ಫ್ರಮ್ ದೇರ್ ಅಂಡ್ ಈ ವೆಂಟ್ ಟು NDA. ಫ್ರಮ್ NDA ಇ ಪಾಸ್ಡ್ ಔಟ್, ದನ್ ಈ ವೆಂಟ್ IMA ಫಾರ್ 1 year. IMA ಪಾಸ್ ಔಟ್, ದನ್ ಈ ಸೈಡ್ ಐ ವಾಂಟ್ ಟು ಗೋ ಟು ಮೈ ಡ್ಯಾಡೀಸ್ ಬೆಟಾಲಿಯನ್. ಸೊ ಈ ವೆಂಟ್ ಟು ಫಸ್ಟ್ ಸಿಕ್ಕಲ್ಲ,
1: ಅವರೇ ಆಯ್ಕೆ ಮಾಡಿದ್ರು,
0: ಅವರೇ ಆಯ್ಕೆ ಮಾಡಿದ್ರು, ನಾ ಹೇಳಲಿಲ್ಲ ಅವರಿಗೆ, ಅವರೇ ಆಯ್ಕೆ ಮಾಡಿದ್ರು
1: ಬೆಟಾಲಿಯನ್.
0: ಅಲ್ಲಿ ಹೋದ ಕಾರಣ ಅವನು ಸಣ್ಣ ವಯಸ್ಸಿನಲ್ಲಿ ಬೆಟಾಲಿಯನ್ ಅಲ್ಲಿ ಹೋಗ್ತಾ ಇದ್ದ. ಅಲ್ಲಿ ಹೋಗಿ ಕಮಾಂಡ್ ಅವರೆಲ್ಲರಿಗೂ ಬಹಳ ಸಂತೋಷ. ಹೇಳಿದ್ರೆ ನಮ್ಮ CO ಅವರದ್ದು ಮಗ ಬಂದು ಇಲ್ಲಿ ಕಮಿಷನ್ ಆಗಿದ್ದಾನೆ, ಅವನ ನೋಡ್ಕೊಂಡು ಅವನು ಹೇಳಿದ ಪ್ರಕಾರ ಕೆಲಸ ಮಾಡಿ ಅವನು ಮುಂದುವರೆದು ಅವನು ಎಲ್ಲ ಕೋರ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಈಗ ಅವನು ಆರ್ಮಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೆಲಸದಲ್ಲಿದ್ದಾನೆ.
1: ಹೀಗೆ ಜನರಲ್ ಬೆಳ್ಳಿಯಪ್ಪ ಅವರೇ, ನಿಮ್ಮೊಂದಿಗೆ ಮಾತಾಡೋದು ಅಂತಂದ್ರೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ಹಂತಗಳನ್ನು ಕೂಡ ನಾವು ಅರಿತುಕೊಳ್ಳೋದು. ಅದರಲ್ಲಿ ಭಾರತ ಕಂಡ ಸ್ವಾತಂತ್ರ್ಯ ನಂತರದ ಯುದ್ಧಗಳಾಗಿರಬಹುದು, ಅಥವಾ ಭಾರತದ ಸೈನ್ಯ ಬೇರೆ ಬೇರೆ ಕಡೆ ಯಾವ್ಯಾವ ಸೇವೆಯನ್ನು ಮಾಡುತ್ತೆ ಅದಾಗಿರಬಹುದು, ಮತ್ತೆ ಭಾರತೀಯ ಸೈನ್ಯದಲ್ಲಿ ಹೇಗೆ ಅಭಿವೃದ್ಧಿಗಳನ್ನು ಸ್ವತಃ ಅಲ್ಲಿಯ ಅಧಿಕಾರಿಗಳು ತಂದ್ರೆ ಹೇಗೆ ಭಾರತೀಯ ಸೈನ್ಯ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಹೋಗುತ್ತೆ, ಹೆಚ್ಚು ಕೆಲಸ ಮಾಡೋದಕ್ಕೆ, ಹೆಚ್ಚು ಸಶಕ್ತವಾಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನೆಲ್ಲ ನೀವು ನಿಮ್ಮ ಅವಧಿಯಲ್ಲಿ ಭಾರತೀಯ ಸೈನ್ಯಕ್ಕೆ ತೋರಿಸ್ಕೊಟ್ರಿ. ಆ ಕೊಡುಗೆಗಾಗಿ ನಿಮಗೆ ಭಾರತ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನು ಕೂಡ, ವಿಶಿಷ್ಟ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್ ಕೂಡ ಕೊಟ್ಟರು.
0: ನಾನು CO ಆಗಿರುವಾಗ ಕಮಾಂಡಿಂಗ್ ಆಫೀಸರ್ ಕಾರ್ಗಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ನಮಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕಮೆಂಡೇಶನ್ ಕಾರ್ಡ್ ಮೆಡಲ್, ಅದು ಒಂದು ಮೆಡಲ್. ಅದಾದ್ಮೇಲೆ VSM, ಅದಾದ್ಮೇಲೆ ಮೂರು ಮೆಡಲ್.
1: ಕಾರ್ಗಿಲ್ ಅಲ್ಲಿ ಯಾವ ಸಮಯದಲ್ಲಿ ಇದ್ರಿ, ಮತ್ತೆ ಕಾರ್ಗಿಲ್ ಅವಾಗ ಹೇಗಿತ್ತು?
0: ಕಾರ್ಗಿಲ್ ಅಲ್ಲಿ ನಾನು ಬೆಟಾಲಿಯನ್ ಕಮಾಂಡ್ ಮಾಡಿದೆ. ಅಲ್ಲಿ ಬಹಳ ಸಂತೋಷದಿಂದ ಕಮಾಂಡ್ ಮಾಡಿ ನಮ್ಮ ಸೀನಿಯರ್ಸ್ ಬ್ರಿಗೇಡಿಯರ್ ಜನರಲ್ ನಮ್ಮ ಕಮಾಂಡ್ ನ ಬಹಳ ಪ್ರಶಂಸೆ ಮಾಡಿ ಆದ್ಮೇಲೆ ನಾವು ಬ್ರಿಗೇಡಿಯರ್ ಆಗಿ ಪೋಸ್ಟಿಂಗ್ ಆದೆ. ನನಗೆ ಏನು ಸಂತೋಷ ಅಂತ ಹೇಳಿದ್ರೆ, ನಾನು ಬ್ರಿಗೇಡಿಯರ್ ಆಗಿ ಅದೇ ಜಾಗಕ್ಕೆ ಹೋದೆ ಯಾವಾಗ ನಾನು 1965 ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಅದೇ ಬ್ರಿಗೇಡ್ ಅಲ್ಲಿ ನಾನು ಬ್ರಿಗೇಡ್ ಕಮಾಂಡರ್ ಆಗಿ ಹೋಗಿ ನಾನು ಆ ಬ್ರಿಗೇಡ್ ನ ಕಮಾಂಡ್ ಮಾಡಿದ್ದು ನನಗೊಂದು ದೇವರದು ಕೊಟ್ಟ ಒಂದು ವರದಾನ.
1: ಅಂದ್ರೆ ಒಂಥರ ಫುಲ್ ಸರ್ಕಲ್ ಹಾಗೆ. ಮೊದಲೇ ನೀವಲ್ಲಿ ಆ ಬ್ರಿಗೇಡ್ ನಲ್ಲಿ ಇದ್ರಿ ನೀವು, ಅಷ್ಟೇ ಒಬ್ಬ ಮೇಜರ್ ಆಗಿ ಹೋಗಿದ್ರಿ. ಆದ್ರೀಗ ಆ ಬ್ರಿಗೇಡ್ ನ ಕಮಾಂಡ್ ಮಾಡೋದು ಅಂದ್ರೆ ನೀವು ಕಮಾಂಡ್ ತಗೊಂಡಿದ್ರಿ, ಈಗ ನೀವೇ ಕಮಾಂಡ್ ಮಾಡೋ ಸ್ಥಿತಿಗೆ ಏರಿದ್ರಿ ಅಂತ.
0: ಅದಾದ್ಮೇಲೆ ಸಿಯಾಲ್ಕೋಟ್ ಅಲ್ಲಿ ನಾವು ಯುದ್ಧ ಮಾಡಿದಾದ್ಮೇಲೆ ನಾವು ಕುಂದನ್ಪುರ್ ಎಂಬ ವಿಲೇಜ್ ಕಂಪನಿ ಕ್ಯಾಪ್ಚರ್ ಮಾಡಿದ್ವಿ. ಕ್ಯಾಪ್ಚರ್ ಮಾಡಿದಾದ್ಮೇಲೆ ಅಲ್ಲಿ ಒಂದು 10 ಸೈನಿಕರು ಸತ್ತು ಹೋದ್ರು, 7 ಸೈನಿಕರು ಪ್ರಿಸ್ನರ್ಸ್ ಆಫ್ ವಾರ್ ಆಗಿದ್ರು. ಆ 10 ಸೈನಿಕರನ್ನು ನಾವು ಮರ್ಯಾದೆ ಪ್ರಕಾರ ದಫನ ಮಾಡಿದ್ವಿ. ಆ ಸೈನಿಕರು ನಮ್ಮ ಎಲ್ಲ ಸೈನಿಕರು ನಮ್ಮ ನೆಕ್ ಅಲ್ಲಿ ನಾವು ಒಂದು ಐಡೆಂಟಿಟಿ ಡಿಸ್ಕ್ ಕಟ್ಟಿರ್ತೇವೆ, ಅದರಲ್ಲಿ ನಮ್ಮ ನಂಬರು ಮತ್ತು ನಮ್ಮ ರಿಲಿಜನ್ ಬರೆದಿರ್ತದೆ. ಈಗ ನನ್ನ ನಂಬರು, ನನ್ನ ರಿಲಿಜನ್ ಹಿಂದೂ H ಎಂದು ಬರೀತಾರೆ, ಮುಸ್ಲಿಂ ಅವ್ರ ರಿಲಿಜನ್ ಅವ್ರ ನಂಬರು M ಅಂತ ಬರೀತಾರೆ, ಕ್ರಿಶ್ಚಿಯನ್ ಅವ್ರ ನಂಬರು ಅವ್ರ C ಅಂತ ಬರೀತಾರೆ, ಬುದ್ಧಿಸ್ಟ್ ನಂಬರು B ಅಂತ ಬರೀತಾರೆ. ಈ ತರವಾಗಿ ಅವರ ನಂಬರು ಮತ್ತು ಅವರ M ಅಂತ ಬರೆದ ಕಾರಣ 10 ಜನರಿಗೆ ಮರ್ಯಾದೆಯಿಂದ ಅವರಿಗೆ ದಫನ ಮಾಡಿ ಅವರ ಯಾವಾಗ ಎಲ್ಲಲ್ಲಿ ದಫನ ಮಾಡಿ ಅವರಿಗೆ ಬೋರ್ಡ್ ಹಾಕಿ ಅವ್ರ ನಂಬರ್ ಹಾಕಿರ್ತೇವೆ. ಆದರೆ ಒಂದು ಮಾತು ಹೇಳ್ತೇನೆ, ನಮ್ಮ ವಾರ್ ಕ್ರೈ ಬೊಲೆ ಸೋನೆಹಾಲ್ ಸಸ್ತ್ರೀಯ ಕಾಲ್, ಈ ವಾರ್ ಕ್ರೈ ಸಿಯಾಲ್ಕೋಟ್ಗೆ ತಲುಪಿರಬಹುದು. ಈ ವಿಷಯ ಕೇಳಿ ಮೆಲ್ವಿಲ್ ಡಿಮಯ್ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ವಾರ ಆದ ಮೇಲೆಯೇ ದಿಸ್ ವಾರ್ ಕ್ರೈ ಮಸ್ಟ್ ಹ್ಯಾವ್ ರೀಚ್ಡ್ ಸಿಯಾಲ್ಕೋಟ್, ಬೋಲೆ ಸೋನೆ ಹಾಲ್, ದಿಸ್ ಇಸ್ ದ ಬೆಟಾಲಿಯನ್, ಹಾಗೆ ಅವರು ಬ್ರಾಡ್ಕಾಸ್ಟ್ ಮಾಡಿದ್ರು. ಈ ತರ ಇದು ಸಂತೋಷ,
1: ಬಹಳ ಅಪರೂಪವಾದ ಸೇವೆಯನ್ನ ಭಾರತೀಯ ಸೇನೆಗೆ. ಮೇಜರ್ ಆಗಿ ಸೇರ್ಕೊಂಡವರು ಬೇರೆ ಬೇರೆ ಹುದ್ದೆಗಳನ್ನ ಏರ್ತಾ ನಂತರ ಭಾರತದ ಹೊರಗೆ ಬಾಂಗ್ಲಾದೇಶ ಆಗಿರಬಹುದು ಅಥವಾ ಶ್ರೀಲಂಕಾ ಆಗಿರಬಹುದು, ಗಾಜಾ ಅಂತ ಹೇಳಿದ್ರಿ, ಹೀಗೆ ತುಂಬಾ ಕಡೆಗಳಲ್ಲಿ ಸೇವೆ ಮಾಡುವಂತ, ಭಾರತವನ್ನ ಪ್ರತಿನಿಧಿಸುವಂತ ಅವಕಾಶ ನಿಮಗೆ ಸಿಕ್ತು. ಒಬ್ಬ ಜೀವ ಅವಧಿಯಲ್ಲಿ ಒಬ್ಬ ಸೈನಿಕನಿಗೆ ಎಷ್ಟು ಅವಕಾಶಗಳು ಸಿಗಬಹುದು ಅದೆಲ್ಲ ಅವಕಾಶಗಳು ನಿಮ್ಗೆ ಸಿಕ್ತು ಅಂತ ನನಗೆ ನಿಮ್ಮ ಅನುಭವವನ್ನ ಕೇಳಿದಾಗ ಅನ್ಸುತ್ತೆ.
0: ಆದ್ರೆ ನಮ್ದು ಹೇಳ್ಬೇಕು, ಅದು ನಮ್ಮ ದೇವರ ನನ್ನ ಮೇಲೆ ಹಣೆ ಬರದಲ್ಲಿ ಬರದ ಕಾರಣ ಬಂದಿದ್ದು. ನಮ್ಮ ತಂದೆ ತಾಯಿಯನ್ನು ಹೇಳಿದಾಗೆ ತಂದೆ ತಾಯಿ ಗುತ್ತಪ್ಪ ಕಾವೇರಿ ಅವರ ಆಶೀರ್ವಾದದಿಂದ ಆಗಿದ್ದು, ಆದ್ರೆ ಎಲ್ಲೆಲ್ಲಿ ಹೋಗಿದ್ದು ಅಲ್ಲಿ ನಾನು ಕೆಲಸ ಸರಿಯಾಗಿ ಮಾಡಿ ಬಂದಿದ್ದೆ.
1: ತುಂಬಾ ಸಂತೋಷ ಆಗುತ್ತೆ ಜನರಲ್ ಬೆಳ್ಳಿಯಪ್ಪ ಅವರೇ, ನಿಮ್ಮೊಂದಿಗೆ ಮಾತನಾಡ್ತಾ ನಾವು ಇಷ್ಟೊತ್ತು ನಿಮ್ಮ ಅತ್ಯಂತ ಅಪೂರ್ವವಾದ ಅನುಭವಗಳನ್ನ ಕೇಳ್ತಾ ನಮ್ಮ ಶ್ರೋತೃಗಳಿಗೂ ಅದನ್ನ ಕೇಳಿಸಿದ್ದೀವಿ. ಇಷ್ಟೊತ್ತು ನಮ್ಗೆ ಈ ಎಲ್ಲ ಅನುಭವಗಳನ್ನ ಹೇಳಿದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದೀಗ ಕೇಳಿ ಜೈ ಹಿಂದ್ ಚಲನಚಿತ್ರದ ಒಂದು ಗೀತೆಯನ್ನ.
1: ಜಯ ಹೇ ಭಾರತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಹಾಡು ಹಾಡು ಒಂದು ಹಾಡು ಹಾಡು.
3: 25 ವಸಂತಗಳು,
4: ಸಾವಿರಾರು ಹಾಡುಗಳು,
3: ಕೋಟ್ಯಂತರ ನೆನಪುಗಳು.
2: ನೆನಪು ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
4: ಮಾತು ಮಧುರ,
3: ಸಂಗೀತ ಅಮರ.
2: ಸಂಗೀತವೇ ನನ್ನ ನೆನಪು.
3: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಮನಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಸಮಯ ಆಗಿದೆ 1:53:32. ನಮ್ಮ ಮುಂದಿನ ಕಾರ್ಯಕ್ರಮ ಮುಂದಿನ ಹಾಡನ್ನ ಕೇಳುವಂತಹ ಸಮಯ. ಅದ್ಭುತವಾದಂತಹ ಗೀಚೆ ಅಜಯ್ ಚಿತ್ರದಿಂದ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

0: दोपहर समाचार का यह अंक समाप्त हुआ। नमस्कार।
1: ಸಮಯ 2:30.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಪರಿಶೀಲನೆ ವೇಳೆ ಇನ್ನಷ್ಟು ತಾಲೂಕು ಸೇರ್ಪಡೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ವಿಬಿ ಜಿ ರಾಮ್ಜಿ ಯೋಜನೆಯಡಿ 15 ದಿನಗಳ ಒಳಗೆ ಕೂಲಿ ಹಣ ಪಾವತಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರೈಲ್ವೆ ಚತುಷ್ಪಥ ಯೋಜನೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಸಚಿವ ಎಂಬಿ ಪಾಟೀಲ್ ನಿರ್ಧಾರ. ಕೆಪಿಎಸ್ಸಿ ಹಗರಣ, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಮೈಸೂರಿಗೆ ಆಗಮಿಸಿದ ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ, ಸಚಿವರಿಂದ ಸ್ವಾಗತ. ವಾರ್ತೆಗಳ ವಿವರ: ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಶೀಘ್ರವೇ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ 15 ದಿನಗಳಿಗೆ ಒಮ್ಮೆ ಬರ ಪರಿಶೀಲನೆ ನಡೆಸಲಾಗುವುದು. ಈ ವೇಳೆ 40-50 ತಾಲೂಕುಗಳು ಬರಪೀಡಿತ ವರ್ಗಕ್ಕೆ ಸೇರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ರಾಜ್ಯಕ್ಕೆ ಆಗಮಿಸಿ ಬರ ಸಮೀಕ್ಷೆ ನಡೆಸಿದ ಬಳಿಕ ಬರ ಪರಿಹಾರ ಬಿಡುಗಡೆಯಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡುವ ಕುರಿತಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಮಾಹಿತಿ ಪ್ರಕಾರ ನೇಪಾಳದಲ್ಲಿ 12 ಮಂದಿ ಕನ್ನಡಿಗರು ಇದ್ದಾರೆ. ಇನ್ನು ಹೆಚ್ಚಿನ ಜನರು ಪ್ರವಾಹದಲ್ಲಿ ಸಿಲುಕಿರುವ ಮಾಹಿತಿ ಇದೆ. ಕಠ್ಮಂಡುವಿಗೆ ಶೀಘ್ರವೇ ಅಧಿಕಾರಿಗಳನ್ನು ಕಳುಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ 101 ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಇದ್ದು, ಗ್ರಾಮೀಣ ಜನರ ಬೇಡಿಕೆಗೆ ಅನುಗುಣವಾಗಿ ವಿಬಿ ಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಕೆಲವು ಜಿಲ್ಲೆಗಳ ವಿಬಿ ಜಿ ರಾಮ್ಜಿ ಅನುಷ್ಠಾನದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, 15 ದಿನಗಳ ಒಳಗಾಗಿ ಕೂಲಿಗೆ ಹಣ ಪಾವತಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನರೇಗಾದಡಿ ನೀಡಿದ್ದ ಉದ್ಯೋಗಕ್ಕೆ ಹೋಲಿಸಿದರೆ ವಿಬಿ ಜಿ ರಾಮ್ಜಿಯಲ್ಲಿ 80% ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ಅರಣ್ಯ ಇಲಾಖೆ ಅನುಮತಿ ದೊರಕದೇ ಕಾಮಗಾರಿ ವಿಳಂಬವಾಗಿದೆ. ಶೀಘ್ರವೇ ಸಭೆ ನಡೆಸಿ ಅನುಮತಿ ಪಡೆಯಲು ಕ್ರಮ ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರವು ದೇಶದಲ್ಲಿ ಸುಗಮ ರೈಲು ಸಂಚಾರ ಮತ್ತು ಸರಕು ಸಾಗಣೆ ಉದ್ದೇಶದಿಂದ 7 ಮಾರ್ಗಗಳನ್ನು ಚತುಷ್ಪಥವಾಗಿ ಮೇಲ್ದರ್ಜೆಗೆ ಏರಿಸಿದೆ. ಆದರೆ ರಾಜ್ಯದ ಒಂದೇ ಒಂದು ರೈಲು ಮಾರ್ಗವನ್ನು ಪರಿಗಣಿಸದೇ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಎಂದು ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಈ ಕುರಿತಂತೆ ಕೇಂದ್ರಕ್ಕೆ ಮುಖ್ಯಮಂತ್ರಿ ಅವರಿಂದ ಪತ್ರ ಬರೆಸುವ ಜೊತೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬೆಂಗಳೂರು ಪುಣೆ ಮುಂಬೈ, ಬೆಂಗಳೂರು ಮಂಗಳೂರು, ಬೆಂಗಳೂರು ವಿಜಯಪುರ, ಬೆಂಗಳೂರು ಚೆನ್ನೈ ಸೇರಿದಂತೆ ಹಲವು ಅತಿ ದಟ್ಟಣೆಯ ಮಾರ್ಗಗಳು ಇದ್ದು, ಇವುಗಳನ್ನು ಚತುಷ್ಪಥ ಮಾರ್ಗಗಳನ್ನಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಹೇಳಿದ್ದಾರೆ. ಕೇಂದ್ರದ ತಾರತಮ್ಯದ ಬಗ್ಗೆ ರಾಜ್ಯದ ಸಂಸದರು ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತರಾತುರಿಯಲ್ಲಿ ಎಇಇಗಳ ನೇಮಕಾತಿ ಸಂಬಂಧ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತಂತೆ ಕುಮಾರಸ್ವಾಮಿ ಅವರು ಒಎಂಆರ್ ಶೀಟಿ ಮತ್ತು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಕೆಪಿಸಿ ಹಗರಣ ಸಂಬಂಧ ಪರೀಕ್ಷಾ ನಿರ್ವಾಹಕರಾಗಿದ್ದಂಥ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ತಂದೆ ಆರೋಗ್ಯ ಸರಿಯಿಲ್ಲ ಎಂದು ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದರು. ಈಗ ಜ್ಞಾನೇಂದ್ರ ಎಲ್ಲಿದ್ದಾರೆ ಎಂದು ಗೊತ್ತಿಲ್ಲ ಎಂದಿರುವ ಅವರಿಗೆ ಗೃಹ ಇಲಾಖೆ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಎಲ್ಲಿದ್ದಾರೆ ಎಂದು ತಮಗೆ ತಿಳಿದಿದ್ದು, ಅದನ್ನು ಬಿಜೆಪಿ ಅಥವಾ ಜೆಡಿಎಸ್ಗೆ ಬಹಿರಂಗಪಡಿಸುವ ಅಗತ್ಯ ಇಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿ ರಾಜ್ಯ ಕೋರಿ ಲಿಖಿತ ವಿನಂತಿ ಸಲ್ಲಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರಿಂದ ಕೇಂದ್ರದ ಕೊಡುಗೆ ಏನು ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್

0: ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ ಇಂದು ಕಾಡಿನಿಂದ ನಾಡಿಗೆ ಆಗಮಿಸಿದ್ದು ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಲಾಯಿತು. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಆಗಮಿಸಿದ 9 ಆನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತ ಕೋರಿದರು. ಮೊದಲ ಹಂತದಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ ಹಾಗೂ ಕಾವೇರಿ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರಿಗೆ ಆಗಮಿಸಿವೆ. ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಈ ಬಾರಿಯ ದಸರಾ ಮಹೋತ್ಸವವನ್ನು ಯಾವುದೇ ವಿಘ್ನಗಳು ಇಲ್ಲದೆ ಸಾಂಪ್ರದಾಯಿಕ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿಯವರು ಮಾತನಾಡಿ, ಜಂಬೂ ಸವಾರಿಯಲ್ಲಿ ವಿಶ್ವವಿಖ್ಯಾತ ಚಿನ್ನದ ಅಂಬಾರಿ ಹೊರಲಿರುವ ಆನೆಯನ್ನು ತರಬೇತಿ ಮತ್ತು ತಾಲೀಮು ಪೂರ್ಣಗೊಂಡ ಬಳಿಕ ಅಂತಿಮಗೊಳಿಸಲಾಗುವುದು. ಆನೆಗಳ ದೈಹಿಕ ಸಾಮರ್ಥ್ಯ ಮತ್ತು ಚಲನವಲನಗಳ ಸಂಪೂರ್ಣ ಮಾಹಿತಿ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ಇರಲಿದ್ದು, ತರಬೇತಿಯ ಕೊನೆಯಲ್ಲಿ ಸೂಕ್ತ ಆನೆಯನ್ನು ಆಯ್ಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇಂದು ಸೈನ್ಸ್ ಇನ್ ಆಕ್ಷನ್ ಎಂಬ ವೈಜ್ಞಾನಿಕ ಪ್ರಾತ್ಯಕ್ಷಿಕೆಯನ್ನು ಜವಾಹರ್ಲಾಲ್ ನೆಹರು ಆಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಎಂಎಸ್ ವಿದ್ಯಾಧಿರಾಜ ಚಾಲನೆ ನೀಡಿದರು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಈ ವಿಜ್ಞಾನ ಪ್ರದರ್ಶನದಲ್ಲಿ ಬೆಂಗಳೂರಿನ 13 ಶಾಲೆಗಳ ವಿದ್ಯಾರ್ಥಿಗಳು ಪ್ರಯೋಗಗಳನ್ನು ಪ್ರದರ್ಶಿಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಂಗಳೂರು ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್, ಈ ವಸ್ತು ಪ್ರದರ್ಶನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗಿಯಾಗಿ ದೇಶವನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಒಯ್ಯಬೇಕು ಎಂದು ಕರೆ ನೀಡಿದ್ದಾರೆ.
2: ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರಿನಲ್ಲಿ ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ನಡೀತಾ ಇದೆ. ಪ್ರಯೋಗಾತ್ಮಕವಾದ ಕಲಿಕೆ ಇದೆಯಲ್ಲ, ಅದು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಶಿಕ್ಷಣದಲ್ಲಿ ಇದು ಅತ್ಯಗತ್ಯ ಅನ್ನೋದು ಮನದಟ್ಟಾಗಿರುವಂತಹ ವಿಚಾರ. ಇದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ವಿಜ್ಞಾನ ಪ್ರದರ್ಶನ ಅಥವಾ ಸೈನ್ಸ್ ಇನ್ ಆಕ್ಷನ್ ಮೂಲಕ ಪ್ರಯತ್ನಿಸ್ತಾ ಇದೆ. ಆಗಸ್ಟ್ 28 ಇಂದು, 29 ಮತ್ತು 30 10:00 4:00 ತನಕ ಇರುತ್ತೆ. ದಯಮಾಡಿ ಎಲ್ಲರೂ ಬಂದು ಇದನ್ನು ವಿದ್ಯಾರ್ಥಿಗಳು ನೋಡಿ ಇದರಿಂದ ಪ್ರಭಾವಿತರಾಗಬೇಕು, ನಮ್ಮ ದೇಶವನ್ನು ವಿಜ್ಞಾನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಅನ್ನೋಂತಹ ಒಂದು ಆಶಾಭಾವನೆ ನಮ್ಮಲ್ಲಿದೆ.
0: ಇದೇ ವೇಳೆ ಮಾತನಾಡಿದ ಪ್ರೊಫೆಸರ್ ವಿದ್ಯಾಧಿರಾಜ, ಮಕ್ಕಳ ವಿಜ್ಞಾನ ಪ್ರದರ್ಶನ ಉಪಯುಕ್ತವಾಗಿದೆ ಎಂದರು.
3: When I hear, I forget. When I see, I remember. When I do, I understand. So these students here, experiments ಮಾಡಬೇಕು, ಏನೇನೋ ಪ್ರಯೋಗ ಮಾಡಬೇಕು, ಅದರಿಂದನೇ ಅವ್ರಿಗೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಅದರಿಂದ ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದರೆ ಅದು ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದು ಬಯರ್ ಫಿಂಜನ್ಸ್ದು ಒಂದು ತೋರಿಸಿದ್ರು, ಅದು ಸೆಲೋಟೇಪಲ್ಲಿ ಹೇಗೆ ಬೇರೆ ಬೇರೆ ಕಲರ್ಸು ಪೋಲರೈಸರ್ಸಿಂದ ಬರೋವಾಗ ಅದು ಬ್ಯೂಟಿಫುಲ್ ಶೇಪ್ ಒಂದು ಬಂತು, ಅದೊಂದು. ಮತ್ತು ಇನ್ನೊಂದು ಒಂದು ರೈಕ್ ಟ್ಯೂಬ್ಸ್ ಅಂತ ಒಂದು ಥರ್ಮೋ ಅಕೌಸ್ಟಿಕ್, ಅದನ್ನು ತೋರಿಸಿದ್ರು. ಅದು ಎರಡನ್ನೂ ತುಂಬಾ ಇಷ್ಟ ಆಯಿತು. ಪ್ರೊಜೆಕ್ಟೈಲ್ ಮೋಷನಲ್ಲಿ ಒಂದು ತೋರಿಸಿದ್ರು, ಅದು ಬೇರೆ ಬೇರೆ ಹೈಟಲ್ಲಿ ಅದನ್ನು ಹೇಗೆ ಪ್ರೊಜೆಕ್ಟೈಲ್ ಬಿಟ್ಟಾಗ ಎರಡೂ ಸೇಮ್ ರೇಂಜ್ ಬಂತು. ಸೊ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ವೆಲಾಸಿಟೀಸ್, ಅದು ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂತ ತೋರಿಸಿದ್ರು. ಅದನ್ನು ತುಂಬ ಚೆನ್ನಾಗಿತ್ತು.
0: ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿದಳ ಕೇಂದ್ರದಲ್ಲಿ ಇಂದು ರಕ್ಷಾ ಬಂಧನವನ್ನು ಆಚರಣೆ ಮಾಡಲಾಯಿತು. ಸಶಸ್ತ್ರ ಪಡೆಯ ಯೋಧರು ದೇಶದ ಭದ್ರತೆ ಸಲ್ಲಿಸುವಂತಹ ಅನುಪಮ ಸೇವೆಯನ್ನು ಮನ್ನಿಸಿ ಹಾಗೂ ಸೈನಿಕರ ಮಧ್ಯದ ಪರಸ್ಪರ ನಂಬಿಕೆ, ವಾತ್ಸಲ್ಯ ಮತ್ತು ಗೌರವವಾದಂತಹ ಶಾಶ್ವತ ಬಂಧನಕ್ಕೆ ಸಮಾರಂಭ ಸಾಕ್ಷಿಯಾಯಿತು. ಸಹೋದರ ಸಹೋದರಿಯರ ನಡುವಣ ಪವಿತ್ರ ಬಾಂಧವ್ಯದ ಸಂಭ್ರಮಾಚರಣೆಯ ರಕ್ಷಾ ಬಂಧನವನ್ನು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಸ್ಥಳೀಯ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ಯಾರ್ಡ್ ಮತ್ತು ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾರವಾರದ ನೌಕಾ ಡಾಕ್ಯಾರ್ಡ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರವಾರದ ಸೋಮನಾಥ ಐಟಿಐ, ಬೆಣಗ ಸರ್ಕಾರಿ ಐಟಿಐ, ಬಾರ್ಡ್, ಮಲ್ಲಿಕಾರ್ಜುನ ಐಟಿಐ ಸಿದ್ದರ ಮತ್ತು ಸರ್ಕಾರಿ ಐಟಿಐ ಅಂಕೋಲ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಕರ್ನಾಟಕ ನೌಕಾ ಪ್ರದೇಶದ ನಾಗರಿಕ ಸೇವಾ ಸಹಕಾರವನ್ನು ಬಲಪಡಿಸುವ ಭಾಗವಾಗಿ ಈ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ. ಒಪ್ಪಂದದಡಿ ಸ್ಥಳೀಯ ಐಟಿಐ ವಿದ್ಯಾರ್ಥಿಗಳಿಗೆ ನೌಕಾ ಡಾಕ್ಯಾರ್ಡ್ನ ಅತ್ಯಾಧುನಿಕ ನಿರ್ವಹಣೆ ಮತ್ತು ಸಹಾಯಕ ವ್ಯವಸ್ಥೆ, ಆಧುನಿಕ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಕಾರ್ಯವಿಧಾನಗಳ ಕುರಿತು ನೇರ ಪರಿಚಯ ದೊರೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಪರಿಶೀಲನೆ ವೇಳೆ ಇನ್ನಷ್ಟು ತಾಲೂಕು ಸೇರ್ಪಡೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಬಿಜಿ ರಾಮ್ಜಿ ಯೋಜನೆಯಡಿ 15 ದಿನಗಳ ಒಳಗೆ ಕೂಲಿ ಹಣ ಪಾವತಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರೈಲ್ವೆ ಚತುಷ್ಪಥ ಯೋಜನೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಸಚಿವ ಎಂಬಿ ಪಾಟೀಲ್ ನಿರ್ಧಾರ. ಕೆಪಿಎಸ್ಸಿ ಹಗರಣ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಮೈಸೂರಿಗೆ ಆಗಮಿಸಿದ ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ ಸಚಿವರಿಂದ ಸ್ವಾಗತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಎಸ್, ಹಿಮಪಾತ ಚಿತ್ರದ ಅದ್ಭುತವಾದಂತಹ ಗೀತೆಯನ್ನು ಕೇಳ್ಕೊಂಬಂದ್ವಿ ವಸುಂಧರೆ. ಈ ಹಾಡು ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಗೆಯೇ ಚಿತ್ರ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿಬಂದಿತ್ತು. ಹಾಗೆಯೇ ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯ ಸಂಯೋಜನೆ ಈ ಒಂದು ಹಾಡಿಗಿತ್ತು. ನಮ್ಮ ಮುಂದಿನ ಹಾಡು ನಿಮಗಾಗಿ ಮೂಡಿಬರ್ತಾ ಇದೆ. ಯಾವ ಚಿತ್ರದ್ದು, ಯಾವ ಹಾಡು? ಸಿಹಿಗಾಳಿ ಸಿಹಿಗಾಳಿ ಆ ದಿನಗಳು ಚಿತ್ರದಿಂದ ಈ ಅದ್ಭುತವಾದಂಥ ಗೀತೆ ಮೂಡಿಬರ್ತಾ ಇದೆ. ಕೇಳಿ ಆನಂದಿಸಿ.

ಎಸ್, ಎವರ್ಗ್ರೀನ್ ಹಾಡುಗಳನ್ನ ಕೇಳ್ಕೊಂಡ್ವಿ. ನಮ್ಮ ಮುಂದಿನ ಕಾರ್ಯಕ್ರಮ ಉಮಾಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. NCERT ಪ್ರಾಯೋಜಕತ್ವದಿಂದ ಉಮಾಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾ ಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಎಸ್, ಸಮಯ ಆಗಿದೆ 3:32. ನಾವಿದ್ದೀವಿ ಕಾರ್ಯಕ್ರಮ ಹೋಮ್ ಬಿಸಿಲ್ನಲ್ಲಿ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ದೀವಿ, ಯಾವ ವಿಷಯದ ಕುರಿತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ ಅಂತ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತೀರಾ ಅಂತ ಗೊತ್ತು. ಸೊ ನಿಮ್ಮ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಸ್, ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಕ್ವೆಶನ್ನು ಆನ್ಸರು ಇದೆಲ್ಲ ಬೇಡ. ವೀಕೆಂಡ್ ಬಂತಲ್ಲ, ಮೋಜು ಮಸ್ತಿ ಅಂತ ಯೋಚನೆ ಮಾಡೋರ ಮಧ್ಯೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆ ಗಮನ ಕೊಟ್ಟರೆ ಸೊ ನಮ್ಮ ಮನಸ್ಸಿಗೂ ಖುಷಿಯಾಗುತ್ತೆ, ಕೇಳುಗರಿಗೂ ಕೂಡ ಖುಷಿಯಾಗುತ್ತೆ ಅಲ್ವಾ? ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಶುರು ಮಾಡಿಬಿಡೋಣ. ಸೊ ಕಾಲರ್ಸ್ ಅಂತೂ ಆಲ್ಮೋಸ್ಟ್ ರೆಡಿ ಇದ್ದಾರೆ. ಸೊ ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಒಂದು ಹಾಡನ್ನು ಪ್ಲೇ ಮಾಡ್ತೀನಿ, ಅಂದರೆ ಬರೀ ಮ್ಯೂಸಿಕ್ ಮಾತ್ರ ಬರುತ್ತೆ, ಯಾವುದೇ ಲಿರಿಕ್ಸ್ ಇರೋದಿಲ್ಲ. ಸೊ ಆ ಹಾಡು ಅಥವಾ ನಿಮಗೆ ಲಿರಿಕ್ಸ್ಗೂ ಕೂಡ ಕೊಡಬಹುದು, ಗೊತ್ತಿಲ್ಲ ಯಾರಿಗೆ ಯಾವ ಚಾನ್ಸ್ ಸಿಗುತ್ತೆ ಅಂತ ಹೇಳಿ. ಸೊ ಅದು ಯಾವ ಚಿತ್ರದ ಗೀತೆ, ಯಾವ ಗೀತೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ ನಮ್ಮ ಮೊದಲನೇ ಕಾಲರ್ ಆಲ್ರೆಡಿ, ಓಕೆ ಕಾಲ್ ಕಟ್ಟಾಗೋಯ್ತು. ಸೊ ನೋಡೋಣ ಯಾರಾದರೂ ಕಾಲ್ ಮಾಡ್ತಾರಾ ಅಂತ ಹೇಳಿ. ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಸಂಖ್ಯೆ 0802212106 ಈ ಸಂಖ್ಯೆಗೆ ಕರೆ ಮಾಡಬಹುದು. ಅಥವಾ ನಿಮಗೆ ಕಾಲ್ ಮಾಡೋಕ್ಕಾಗ್ತಾ ಇಲ್ಲ, ನಾವು ಮೆಸೇಜ್ ಮೂಲಕ ಉತ್ತರವನ್ನು ಕಳಿಸ್ತೀವಿ ಅಂತ ಹೇಳಿದ್ರೆ ನಿಮ್ಮ ಮೆಸೇಜ್ನು ಕೂಡ ನಮಗೆ ತಲುಪಿಸಬಹುದು. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9489091013 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ಸಂದೇಶವನ್ನು ಕೂಡ ಕಳುಹಿಸಬಹುದು. ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಮೇಡಮ್, ರೋಹಿತ್ ಅಂತ, ಬೆಂಗಳೂರಿನ ದಾಸನ್ಪುರದಿಂದ.
1: ಓ, ಊಟ ಆಯ್ತಾ ರೋಹಿತ್ ಅವರೇ?
2: ಊಟ ಆಯ್ತು ಮೇಡಮ್, ಕೆಲಸ ಮಾಡ್ತಾ ಇದ್ದೆ.
1: ಕೆಲಸ ಮಾಡ್ತಾ ಇದ್ರಿ, ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ?
2: ಹೌದು ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ.
1: ಓಕೆ, ಸೊ ರೋಷನ್ ಅವರೇ ಕಾಲ್ ಮಾಡಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಗೇಮ್ ಆಡೋದಕ್ಕೆ ರೆಡಿ ಇದ್ದೀರಲ್ವಾ?
2: ರೆಡಿ ಇದ್ದೀನಿ ಮೇಡಮ್, ಖಂಡಿತ.
1: ಓಕೆ, ಹ್ಯಾಡ್ ನಿಮಗಾಗಿ ಪ್ಲೇ ಮಾಡ್ಲಾ?
2: ಮಾಡಿ ಮೇಡಮ್, ಖಂಡಿತ.
1: ಓಕೆ, ಕೇಳಿಸ್ಕೊಡಿ, ಹಾರ್ಡ್ ಪ್ಲೇ ಆಗುತ್ತೆ.
2: ಹಾಂ ಮೇಡಮ್.

0: ಎಸ್ ಕೇಳಿಸ್ಕೊಂಡ್ರಿ ಅಲ್ವಾ
1: ಮೇಡಮ್? ಸೂರ್ಯ ಸುಂದರ. ರಮೇಶ್ ಅರವಿಂದ್ ಮೇಡಮ್.
0: ಓಕೆ, ರಮೇಶ್ ಅರವಿಂದ್ ಅವ್ರದ್ದು ಚಿತ್ರ ಯಾವುದು ಅಂತ ಹೇಳಬಹುದಾ?
1: ಚಿತ್ರ ಓಮಲ್ಲಿಗೆ.
0: ಎಸ್, ಓಮಲ್ಲಿಗೆ ಚಿತ್ರದ ಹಾಡು ಕರೆಕ್ಟ್ ಆಗಿ ಕಂಡುಹಿಡಿದಿದ್ದೀರಾ, ಕಂಗ್ರಾಚುಲೇಷನ್ಸ್.
1: ಧನ್ಯವಾದ ಮೇಡಮ್.
0: ಧನ್ಯವಾದಗಳು. ಸೊ ಕಾಲ್ ಮಾಡಿ ಫಸ್ಟ್ ಕಾಲರ್ ಹ್ಯಾಟ್ರಿಕ್ ತರ ಸಖತ್ತಾಗಿ ಕಂಡುಹಿಡಿದ್ರಿ ಸಾಂಗ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ರೋಷನ್ ಅವರು ಕಾಲ್ ಮಾಡಿದ್ರು ದಾಸನಪುರದಿಂದ. ಖಂಡಿತವಾಗ್ಲೂ ಕರೆಕ್ಟ್ ಆದಂತಹ ಉತ್ತರವನ್ನೇ ಕೊಟ್ಟಿದ್ದಾರೆ. ನೋಡೋಣ, ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದೀರಾ, ಕಾಲನ್ನು ಕೂಡ ಮಾಡಬಹುದು, ಅವಕಾಶ ಇರುತ್ತೆ. ಸೊ ಒಂದು ಹಾಡಿನ ನಂತರ ಮತ್ತೆ ನಿಮ್ಮ ಜೊತೆ ನಾನು ಜಾಯ್ನ್ ಆಗ್ತೀನಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಸುರಸುಂದರ ಓಮಲಿಗೆ ಚಿತ್ರದ ಗೀತೆ ಅಂತ ಹೇಳಿ ಹರೀಶ್ ಮಲ್ಲೇಶ್ವರದಿಂದ, ಜಗದಾಂಬಿಕಾ ಅವರು, ಹಂಸವೇಣಿ ಅವರು, ಹಾಗೇನೇ ಸೊ ಓಮಲಿಗೆ ಅಂತ ಹೇಳಿ ನೇತ್ರಾ ಕೆಂಗೇರಿ ಅವರು, ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯೇ ಸೂಪರ್ ಪ್ರೋಗ್ರಾಮ್ ಜಿ, ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ರಾಜಾಜಿನಗರದಿಂದ ಎನ್ ಆರ್ ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಮಲ್ಲಿಗೆ ಸಿನಿಮಾ ಅಂತ ಹೇಳಿ ಏನೋ ಸಮಥಿಂಗ್ ಕಳಿಸಿದ್ದಾರೆ. ರಾಮಸಾಗರದಿಂದ ಬಳ್ಳಾರಿ ಜಿಲ್ಲೆ ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಮಲಿಗೆ ಸಿನಿಮಾ ಹೆಸರು ಕರೆಕ್ಟು, ಹಾಡನ್ನು ಕಳಿಸಬೇಕಾಗಿತ್ತು. ಸಿದ್ಧಲಿಂಗ ಮೂರ್ತಿ ಅವರು ಸಿರಿಗೆರೆಯಿಂದ ಓಮಲಿಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜು ಅವರು ಚಿತ್ರದುರ್ಗದಿಂದ ಸುಜಾತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್, ಅದ್ಭುತವಾದಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ ಅನಿಸುತ್ತೆ. ಹಲೋ. ಓಕೆ, ಬಹುಶಃ ಕರೆಕ್ಟ್ ಆಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೋಡೋಣ ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ಹೇಳಿ. ಓಕೆ, ಕಾಲ್ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ, ಆದರೆ ಕಾಲಾವಕಾಶ ಕಡಿಮೆ ಇದೆ, ದಯವಿಟ್ಟು ಸಮಯವನ್ನು ಹೆಚ್ಚಿಸಿ ಅಂತ ಹೇಳಿ ನಾವು ಸಾಕಷ್ಟು ಥರ ಹೇಳಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಸಮಯಾವಕಾಶ ಹೆಚ್ಚಿಗೆ ಮಾಡಬಹುದೇನೋ, ನಾವು ಕೂಡ ಕಾಯ್ತಾ ಇರ್ತೀವಿ. ಓಕೆ, ನಮ್ಮ ಮುಂದಿನ ಗೀತೆನ ಕೇಳಿಸೋಣ. ಏನು ಮಾಡೋಣ, ಕಾಲರ್ ಏನಾದ್ರು ಮಾತಾಡ್ತಾರಾ ಅಂತ ಅಂದರೆ, ಕಾಲರ್ ಯಾಕೋ ಮಾತಾಡೋಕ್ಕೆ ರೆಡಿ ಇಲ್ಲ. ಕಾಲ್ ಮಾಡ್ತಾರೆ ಬಟ್ ಸ್ವಲ್ಪ ಏನೋ ಇಶ್ಯೂ ಆಗ್ತಾ ಇದೆ ಅಂತ ಅನಿಸುತ್ತೆ. ಹಲೋ ಹಲೋ. ಓಕೆ, ಬಹುಶಃ ಕಾಲ್ ಮಾಡಬೇಕಾದ್ರೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಬೇಗ ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800-228-1206 ಈ ಸಂಖ್ಯೆಗೆ ನೀವು ಖಂಡಿತವಾಗ್ಲೂ ಕರೆಯನ್ನು ಮಾಡಬಹುದು. ಸೊ ಕಾಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮುಂದಿನ ಗೀತೆಯನ್ನು ಕೇಳಿಸ್ಬಿಡೋಣ. ಸಂದೇಶಗಳಂತೂ ಬರ್ತಾ ಇದೆ. ಮ್ಯಾಮ್, ಸೂಪರ್ ಪ್ರೋಗ್ರಾಮ್ ಫಾರ್ ಶಾನ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅಗಲಕೆರೆಯಿಂದ ಸಂದೇಶವನ್ನು ಕಳಿಸಿರೋವಂಥವ್ರು. ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಮುಂದಿನ ಗೀತೆ ಕೇಳಿಸ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ಗೆಸ್ ಮಾಡಿ ಆನ್ಸರ್ ಸಹ ಏನಿರಬಹುದು ಅಂತ.

0: ಓಕೆ, ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಓಕೆ ಸುಬ್ರಹ್ಮಣ್ಯ ಅವರೇ, ಸೊ ಸಾಕಷ್ಟು ಜನ ಕಾಲ್ ಮಾಡ್ತಾ ಇರ್ತಾರೆ ನೋಡಿ, ಅದೃಷ್ಟವಶಾತ್ ನಿಮ್ಗೆ ಕಾಲ್ ಕನೆಕ್ಟ್ ಆಗುತ್ತೆ ಯಾವಾಗ್ಲೂ.
1: ನೋಡಿ ಮೇಡಮ್, ಯಾರು ಕನೆಕ್ಷನ್ ಸಿಗುತ್ತೋ ಅವ್ರು ಮಾಡ್ಲಿ ಮೇಡಮ್, ನನ್ಗೆ ಬೇಜಾರಿಲ್ಲ ಮೇಡಮ್.
0: ಖಂಡಿತವಾಗ್ಲೂ, ಸೊ ಎಲ್ಲರೂ ಕಾಲ್ ಮಾಡ್ತಾ ಇರ್ತಾರೆ, ನಮ್ಗಂತೂ ಇಲ್ಲಿ ಯಾರ ನಂಬರ್ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ, ಸೊ ನಾನು ಸುಮ್ನೆ ಕನೆಕ್ಟ್ ಮಾಡ್ತೀವಿ.
1: ಯಾಕಂದ್ರೆ ಸ್ಪೀಕರ್ಸ್ ಅದು ನಿಮ್ ಧರ್ಮ ಅಲ್ವಾ ಮೇಡಮ್?
0: ಹೌದು ಹೌದು ಹೌದು,
1: ಸೊ ಚೆನ್ನಾಗಿ ಮೂಡ್ಬರ್ಲಿ ಅನ್ನೋದೇ ನಿಮ್ ಉದ್ದೇಶ ಅಲ್ವಾ?
0: ಹೌದು ಹೌದು. ಹಾಡ್ ಕೇಳಿಸ್ಕೋತೀರಾ, ರೆಡಿ ಇದ್ದೀರಾ?
1: ಖಂಡಿತ ಇದ್ದೀನಿ ಮೇಡಮ್.
0: ಓಕೆ ಕೇಳಿಸ್ಕೊಡಿ. ಯಾವ ಗೀತೆ ಅಂತ?
1: ಡಾಕ್ಟರ್ ರಾಜ್ಕುಮಾರ್ ಮತ್ತೆ ವಾಣಿ ಜಯರಾಮ್ ಮಾಡಿರೋದು ಮೇಡಮ್. ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನೇ ಮರೆತೆ.
0: ಯಾವ ಚಿತ್ರದ ಗೀತೆ ಇದು ಸರ್?
1: ಇದ ಮೇಡಮ್, ಮೇಡಮ್ ಇದು ಚಿತ್ರ ಗೊತ್ತಿಲ್ಲ, ಗೀತೆ ಮಾತ್ರ 100 to 100 ಮೇಡಮ್ ಇದು.
0: ಓಕೆ, ಸೊ ಯಾಕೋ ತಪ್ಪಾಯ್ತು ಅಂತ ಅನ್ನಿಸ್ತಿಲ್ವಾ ನಿಮ್ಗೆ?
1: ಇಲ್ಲ ಮೇಡಮ್, ಯಾಕೆಂದ್ರೆ ನಾನು 37 ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಇರೋದು. ನೀವು ಯಾವ ಮ್ಯೂಸಿಕ್ ಅನ್ನ ಕೊಡಿ, ಯಾವ ಪ್ರಶ್ನೆನ ಕೇಳಿ, ನಾನು ಪಟ್ ಅಂತ ಉತ್ತರ ಕೊಡ್ತಾ ಇರ್ತೀನಿ ಮೇಡಮ್.
0: ಓಕೆ, 37 ವರ್ಷದ ಎಕ್ಸ್ಪೀರಿಯನ್ಸ್ ಯಾವತ್ತು ತಪ್ಪಾಗಲ್ಲ ಅಂತ ಹೇಳಿ ಹೇಳ್ತಿದ್ದೀರಾ, ಖಂಡಿತವಾಗ್ಲೂ.
1: ಮೇಡಮ್ ಧ್ರುವತಾರೆ ಅಲ್ಲ ಇದು, ರಾಜ್ಕುಮಾರ್
0: ಮನುಷ್ಯ ಚಿತ್ರದ ಗೀತೆ ಇದಾಗಿದೆ.
1: ಇದು ಗೀತಾ ಅವರು ನೆಚ್ಚಿರೋದು ಜೊತೆ ಆಡೋದ್ ಮೇಡಮ್ ಇದು.
0: ಹೌದು ಹೌದು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಸೊ ನೋಡಿದ್ರಲ್ಲ ಸುಬ್ರಹ್ಮಣ್ಯ ಅವರು ಕರೆಯನ್ನ ಮಾಡಿದ್ರು, ಖಂಡಿತವಾಗ್ಲೂ ಖುಷಿ ಆಯ್ತು. ಸೊ ನೋಡೋಣ, ಮತ್ತೊಂದು ಗೀತೆ ಪ್ರಸಾರ ಮಾಡಲ್ಲ ಅಂತ ಹೇಳಿ ನೋಡೋಣ ಅನ್ನೋ ಅಷ್ಟೊತ್ತಿಗೆ ದೈವತ ಮನುಷ್ಯ ಚಿತ್ರದ ಗೀತೆ ಅಂತ ಹೇಳಿ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಹಾಗೆಯೇ ಸುಧಾ ಬೂದಿಹಾಳ್ ಅವರು ನಂಜನಗೂಡಿನಿಂದ ಜೀವನ ಜ್ಯೋತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಶ್ವನಾಥ್ ರಾಮ ಅವರು, ಹಾಗೆಯೇ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಎಸ್ ಬಸವರಾಜು ಚಿತ್ರದುರ್ಗದಿಂದ, ಪ್ರವೀಣ್ ಕುಮಾರ್ ಪದ್ಮಶ್ರೀ ರಾಮಚಂದ್ರಪುರಂನಿಂದ, ಹಾಗೆಯೇ ರವಿ ಬಟ್ಲೇರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಊರಿನ ಹೆಸರು ಸ್ವಲ್ಪ ವಿಭಿನ್ನವಾಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಸುಭಾನ್ ಖೋರಿ ಅವರು ಹಂಪಸಾಗರದಿಂದ, ಹರೀಶ್ ಮಲ್ಲೇಶ್ವರ ಅವರು, ಹಾಗೆಯೇ ಧಾರವಾಡದಿಂದ ಶ್ರೀಕಾಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನೇತ್ರಾ ಕೆಂಗೇರಿ ಹನುಮಂತಪುರದಿಂದ ಹೊನ್ನೂರು ಅಲಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ನನಗಂತೂ ಪ್ರತಿ ಸಲ ಕಾರ್ಯಕ್ರಮ ಮಾಡಬೇಕಾರೆಲ್ಲ ನಾನು ಅನ್ಕೋತೀನಿ, ಎಷ್ಟು ಜನ ಕಾಲರ್ಸ್ ನಮಗೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತೀರಾ ಪಾಪ. ಸೊ ನಿಮಗಾಗಿ ಹೊಸದಾಗಿ ಏನಾದರೂ ತರಬೇಕು, ಸ್ವಲ್ಪ ಕ್ರೇಜಿ ಆಗಿರಬೇಕು, ಕೇಳೋರ್ಗೂ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು, ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ನಿಸ್ಬೇಕು. ಸೊ ಈ ರೀತಿ ಇದ್ದಾಗ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ನೋಡೋಣ, ಮುಂದಿನ ಗೀತೆಯನ್ನು ಕೇಳಿಸ್ಕೊಳ್ಳೋಣ. ಸೊ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಎಸ್ ಅಣಬಾಂಡ್ ಚಿತ್ರದ ಗೀತೆಯನ್ನ ಕೇಳ್ಕೊಂಡ್ಬಂದ್ವಿ. ಪೂರ್ತಿ ಹಾಡನ್ನ ಪ್ರಸಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಹಾಡನ್ನ ಸ್ವಲ್ಪ ಸ್ವಲ್ಪ ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಖುಷಿ ಪಡಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ಆಂಬ್ಯುಲೆನ್ಸ್ ಸೌಂಡ್ ಜೋರಾಗಿ ಕೇಳಿಸ್ತಾ ಇದೆ. ಇಲ್ವಾ? ಓಕೆ, ಸೊ ಯಾರು ಕಾಲ್ ಮಾಡ್ತಾ ಇರೋದು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ಸುಭಾನ್ ಕೋರಿ ಮೇಡಮ್.
0: ಓ, ಸುಭಾನ್ ಕೋರಿ ಅವರು, ಈಗಿನ್ನೂ ನಿಮ್ ಹೆಸರು ಓದಿದ್ದೆ. ಬಹಳ ಈಸಿ. ಸೊ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿದ್ರಾ?
1: ಥಿಯೇಟರ್ ಮತ್ತೆ ಧ್ರುವತಾರ ಇದು ದೇವತ ಮನುಷ್ಯ ಕೂಡ, ಅದು ಉಪೇಂದ್ರ ಕುಮಾರ್ ಮ್ಯೂಸಿಕ್ ಮೇಡಮ್, ಹೋಗಿ ನೋಡಿದ್ದೆ ಮೇಡಮ್.
0: ಓಕೆ, ಸೊ ಈಗ ನಿಮ್ಮ ಚಾಲೆಂಜ್ಗೆ ರೆಡಿ ಇದ್ದೀರಾ? ಓಕೆ, ಪ್ಲೇ ಮಾಡ್ಲಾ?
1: ಹಾಂ ಮಾಡಿ ಮೇಡಮ್.

0: ಓಕೆ, ಗೊತ್ತಾಯ್ತಾ ಸರ್ ಯಾವ ಹಾಡು ಅಂತ?
1: ಇಲ್ಲ ಮೇಡಮ್, ಗೊತ್ತಾಗಲ್ಲ. ಹೊಸದು ಮೇಡಮ್ ಇದೆ?
0: ಹೊಸದಿಲ್ಲ, ಹಳೆ ಫಿಲಮ್. ಸ್ವಲ್ಪ ನೋಡಿ, ಟ್ರೈ ಮಾಡಿ, ಗೊತ್ತಾಗುತ್ತೆ. ತುಂಬಾ ಸಲ ನಮ್ಮ ಎಫ್ ಎಂ ರೇನ್ಬೋದಲ್ಲೇ ಕೇಳಿರ್ತೀರಾ. ಶಿವರಾಜ್ ಕುಮಾರ್ ಅವರ ಅಭಿನಯದ ಸಾಂಗ್ ಇದು. ದಾಮಿನಿ ಅವರ ಅಭಿನಯಿಸಿದ್ದಾರೆ ಆ ಸಿನಿಮಾದಲ್ಲಿ.
1: ಹಸುರ ಮೇಡಮ್?
0: ಹಾ, ಹಸುರ ಕರೆಕ್ಟ್. ಸಾಂಗ್ ಯಾವ್ದು ಹೇಳಿ.
1: ಸಾಂಗ್ ನೆನಪಾಗ್ತಾ ಇಲ್ಲ ಮೇಡಮ್ ನನಗೆ.
0: ನೋಡಿ ನೆನಪ್ ಮಾಡ್ಕೊಳ್ಳಿ.
1: ಇಲ್ಲ ಮೇಡಮ್, ನೆನಪಾಗ್ತಾ ಇಲ್ಲ ಮೇಡಮ್.
0: ಓಕೆ, ಹಸುರ ಚಿತ್ರದ ಗೀತೆ ಇದಾಗಿತ್ತು. ನಂಗು ಮೊದಲು ನಿಂಗು ಮೊದಲು.
1: ನಂಗು ಮೊದಲು ನಿಂಗು ಮೊದಲು
0: ನೋಡಿ, ನಮ್ಗು ಮೊದಲು ನಿಮ್ಗು ಮೊದಲು ಹಾಡು ಪ್ಲೇ ಮಾಡಿದೀನಿ, ಆದ್ರೆ ನೀವು ಮೊದಲು ಕಂಡು ಹಿಡಿಲಿಲ್ಲ. ಓಕೆ, ಧನ್ಯವಾದ ಸರ್ ಹೀಗೆ ಕಾಲ್ ಮಾಡ್ತಾ ಇರಿ. ಓಕೆ, ಸೊ ಸುಭಾನ್ ಕೋರಿ ಅವರು ಹಂಪಸ್ ಸಾಗರದಿಂದ ಕರೆಯನ್ನ ಮಾಡಿದ್ರು. ಸೊ ತುಂಬಾನೇ ಖುಷಿ ಆಯ್ತು. ಪಾಪ ಸ್ವಲ್ಪ ಕನ್ಫ್ಯೂಸ್ ಆದ್ರು ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಮುಂದಿನ ಗೀತೆಯನ್ನ ಕೇಳಿ ಬರೋಣ ಅಂತ ಅನ್ಕೊಂಡೆ, ಆದ್ರೆ ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ತಾರೆ.

ಕಳಿಸ್ತಾ ಇದ್ದೀರಲ್ಲ. ಸೊ ನಿಮ್ಮ ಸಂದೇಶಗಳನ್ನು ನೋಡೋದಾದರೆ ನನಗೂ ಮೊದಲು ನಿಂಗೂ ಮೊದಲು ಅಂತ ಹೇಳಿ ರಮ್ಯಾ ಅರಿಶಿನ ಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಅವರ ಸಂದೇಶ ಸರಿಯಾಗಿದೆ. ಸೊ ನೋಡೋಣ ಮುಂದಿನ ಕಾಲರ್ ಯಾರಾದರೂ ರೆಡಿ ಇದ್ದಾರಾ? ಓಕೆ, ಬಹುಶಃ ಕರೆ ಕಟ್ ಆಗಿದೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಸಂದೇಶವನ್ನು ನೋಡ್ತಾ ನೋಡ್ತಾ ಹೋದರೆ ಎಷ್ಟು ಜನ ಸಂದೇಶವನ್ನು ಕಳಿಸಿರ್ತೀರಾ. ಸಿ ಹೆಚ್ ಹಲ್ಲೆ ರವಿ ಭಟ್ಲೇರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಂಜುಳಾ ಮುನಿಯಪ್ಪ ಅವರು ಮೈಸೂರು ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಸುರ ಚಿತ್ರದ ಗೀತೆ ಅಂತ ಹೇಳಿ ನೇತ್ರ ಅವರು ಸಂದೇಶವನ್ನು ಕಳಿಸಿದರು. ಬಿಂದು ಪ್ರಕಾಶ್ ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಓಕೆ, ಬಹುಶಃ ಒಂದೊಂದ್ಸಲ ಕರೆ ಈ ಥರ ಆಗುತ್ತೆ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಹಾಡನ್ನು ಕೇಳಿ ವಾಪಸ್ ಬರುವ.

0: ರನ್ ಆಂಟನಿ ಚಿತ್ರದ ಗೀತೆ ಇದಾಗಿತ್ತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಅದ್ಭುತವಾದಂತಹ ಗೀತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬೇಡ, ಯಾಕೆ ತಡ ಮಾಡೋದಲ್ವಾ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಮೇಡಮ್ ಅನಂತ್ ರಾಜ್ ಅಂತ, ಹಿರಿಯೂರು ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಬರ್ಲಾಡ್ತು ಮೇಡಮ್.
0: ಓಕೆ, ಅನಂತ ರಾಜು ಅವರೇ. ಸೊ ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ದೀರಾ ಅಲ್ವಾ?
1: ಕೇಳ್ತಾ ಇದ್ದೀನಿ ಮೇಡಮ್.
0: ಹೇಗಿದೆ ಕಾರ್ಯಕ್ರಮ?
1: ಚೆನ್ನಾಗಿದೆ.

0: ಮೇಡಮ್.
1: ಚೆನ್ನಾಗಿದ್ಯಾ? ಸೊ ನೀವು ಹಾಡು ಹಾಡೋದಕ್ಕೆ ರೆಡಿ ಇದ್ದೀರಾ?
0: ಹಾ ಮೇಡಮ್.
1: ಓಕೆ, ನಿಮ್ಮ ಗೀತೆ ನಿಮಗಾಗಿ ಕಾಯ್ತಾ ಇದೆ. ಕೇಳಿ ಯಾವ ಹಾಡು ಅಂತ ಕರೆಕ್ಟಾಗಿ ಕಂಡುಹಿಡಿಬೇಕು, ಯಾಕಂದರೆ ಲಾಸ್ಟ್ ಕಾಲರು ಲಾಸ್ಟ್ ಸಾಂಗು ನಿಮ್ಮದು.
0: ಹಾ ಮೇಡಮ್.
1: ಓಕೆ.

0: ಹಲೋ
1: ಮೇಡಮ್,
0: ಗೊತ್ತಾಯ್ತಾ ಸರ್ ಸಾಂಗ್ ಯಾವ್ದು ಅಂತ?
1: ಇಲ್ಲ ಅಂದ್ರೆ ಕೊಡ್ತೀಯ?
0: ನಾನಂತೂ ಏನು ಕೊಡಲ್ಲ.
1: ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ?
0: ಇಲ್ಲ ಇಲ್ಲ. ಓಕೆ, ಅದ್ಭುತವಾಗಿ ಹಾಡಿದ್ರಿ.
1: ಪ್ರೇಮ ಗೀತೆ ಚೆನ್ನ ಮೇಡಮ್.
0: ಸೊ ಯಾರಿಗ್ ಡೆಡಿಕೇಶನ್ ಈ ಸಾಂಗು? ನಿಮ್ ಮನೆಯವ್ರು ಇದಾರ ಕೇಳಿಸ್ಕೊತಿದ್ದಾರ ಮೇಡಮ್ ಈಗ ಹಾಡ್ ಹಾಡ್ತಿದ್ದೀರಾ ಈ ಹಾಡ್ನ ಅಂತ?
1: ಮೇಡಮ್ ಇಲ್ಲ, ಅವರು ಇದ್ರು, ಅವರೇ ನಮಗೆ ಗೆಸ್ಟ್ ಮಾಡಿದ್ದು.
0: ಓಕೆ, ಸೊ ನಿಮ್ ಮಿಸ್ಸಸ್ ಗೆ ಥ್ಯಾಂಕ್ಸ್ ಹೇಳ್ಬೇಕ ಹಂಗಾರೆ. ನಿಮ್ಗಲ್ಲ, ನೀವ್ ಆಕ್ಚುಲಿ ಟ್ರೂ ಆಗಿ ಹೇಳಿಲ್ಲ, ನಿಮ್ ಮಿಸ್ಸಸ್ ಹೇಳಿರೋದ್ ನೋಡಿ.
1: ಹೌದು ಮೇಡಮ್, ಇಲ್ಲೇ ಇದಾರೆ ಅವರು. ಥ್ಯಾಂಕ್ಸ್, ನಿಮ್ ಥ್ಯಾಂಕ್ಸ್ ಸ್ವೀಕರಿಸಿದ್ದಾರೆ ಮೇಡಮ್.
0: ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದಕ್ಕೆ. ಹೀಗೆ ಕಾಲ್ ಮಾಡ್ತಾ ಇರಿ, ಪಾರ್ಟಿಸಿಪೇಟ್ ಮಾಡ್ತಾ ಇರಿ.
1: ಆಯ್ತು, ಓಕೆ ಮೇಡಮ್.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಅದ್ಭುತವಾದಂತಹ ಗೀತೆ, ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ನೋಡೋಣ ನೆಕ್ಸ್ಟ್ ಕಾಲರ್. ಇಲ್ಲ, ಸಮಯಾವಕಾಶ ಮುಗಿದು ಹೋಗಿದೆ. ಸೊ ಇನ್ನೊಬ್ರು ಕಾಲರ್ ಯಾರಾದರೂ ತಗೊಳ್ಳೋ ಪ್ರಯತ್ನವನ್ನು ಮಾಡ್ಬೋದಿತ್ತ? ಎಸ್, ಮತ್ತೊಬ್ರು ಕಾಲ್ ಮಾಡ್ತಾ ಇದ್ದಾರೆ, ಆದರೆ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥವರು ಗಣೇಶ್ ಅವರು. ಸಾಗರದಿಂದ ಸಂದೇಶನ ಕಳಿಸಿದ್ದಾರೆ. ಪ್ರೇಮಲೋಕ ಚಿತ್ರದ್ದು ಹ್ಯಾಬಿಲ್ ರಾಘವೇಂದ್ರ ಅವರು. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ. ಸುಭಾನ್ ಕೋರಿ ಹಂಪಸಾಗರದಿಂದ. ಬಿಳೆಭಾವಿಯಿಂದ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದರೆ ಸರಿಯಾದ ಉತ್ತರವನ್ನು ಹೇಳಿ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋವಂಥವರು. ಹೆಗ್ಡೆ ಅವರು ನಗರ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚೆಲುವೆ ಒಂದು ಕೇಳ್ತೀನಿ ಅಂತ ಹೇಳಿ ಶ್ರೀಕಾಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಂಪೆಯಿಂದ ಜಾಫರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರವೀಣ್ ಕುಮಾರ್ ಅವರು ಅರಕೆರೆಯಿಂದ. ಹನುಮಂತಪುರದಿಂದ ಹೊನ್ನೂರು ಅಲಿಯವರು ಸಂದೇಶವನ್ನು ಕಳಿಸಿದ್ದಾರೆ. ನಿತ್ಯ ನೆಲಮಂಗಲದಿಂದ. ಹರೀಶ್ ಮಲ್ಲೇಶ್ವರದಿಂದ. ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊನ್ನಾವರ ನದಿಯ ಸಾರಿ ಸಮುದ್ರ ತೀರದವರು ಸಂದೇಶವನ್ನು ಕಳಿಸಿಬಿಟ್ಟಿದ್ದಾರೆ ಅಂದರೆ ಭಾಳ ಖುಷಿಯಾಗುತ್ತೆ. ಜಗದಾಂಬಿಕಾ ಹಂಸವೇಣಿಯವರು, ಹಾಗೆಯೇ ಬಿಂದು ಪ್ರಕಾಶ್ ಅವರು, ಪ್ರೇಮಲೋಕ ನೇತ್ರಾ ಕೆಂಗೇರಿ ಅವರು, ಎನ್ನ ಪ್ರಸಾದ್ ಅವರು ರಾಜಾಜಿನಗರದಿಂದ, ಪುನೀತ್ ಅವರು ಹಾಡಿದ್ದು ತುಂಬಾ ಚೆನ್ನಾಗಿತ್ತು. ಸೊ ಪ್ಲೇ ಆದಂಥ ಹಾಡಿನ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನಾನು ಉತ್ತರ ತಪ್ಪು ಅಂದ್ಬಿಡ್ತಾ ಇದೆ, ಕ್ಷಮಿಸಿ, ಉತ್ತರ ಅಲ್ಲ, ನೀವು ಹಾಡಿನ ಬಗ್ಗೆ ಹೇಳಿದ್ದೀರಾ. ಧನ್ಯವಾದಗಳು. ಸಾಕಷ್ಟು ಜನ ಆಮೇಲೆ ಮೆಸೇಜನ್ನು ಕಳಿಸಿದ್ದಾರೆ. ನಮ್ಮ ಕಡೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಚಾನಲ್ ಬರೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲೇ ಉತ್ತರ ಇದೆ, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಚಾನಲ್ ಬರೋದಿಲ್ಲ. ಸ್ವಲ್ಪ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ನೀವು ಟ್ರೈ ಮಾಡಿ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಸಿಕ್ಕೇ ಸಿಗುತ್ತೆ. 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು ಅಂತ ಹೇಳ್ತಾ ಲಾಸ್ಟ್ ಕಾಲರ್. ಪಾಪ ಅವ್ರು ತುಂಬಾ ಹೊತ್ತಿಂದ ಟ್ರೈ ಮಾಡ್ತಿದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು?
2: ಹರ್ಷಿತಾ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತಾ ಇದ್ದೀನಿ.
0: ಓಕೆ, ಎನ್ ಆರ್ ಪ್ರಸಾದ್ ಅವರೇ, ಹೇಗಿದ್ದೀರಾ?
2: ಐ ಆಮ್ ಡೂಯಿಂಗ್ ಗುಡ್ ಹರ್ಷಿತಾ, ನೀವು ಹೇಗಿದ್ದೀರಾ?
0: ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್, ನಿಮ್ ಧ್ವನಿ ಕೇಳಿದ್ರೇನೆ ಖುಷಿ ಆಗುತ್ತೆ ನನಗೆ.
2: ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಸೊ ಗೇಮ್ ಆಡೋದಕ್ಕೆ ರೆಡಿ ಇದ್ದೀರಾ?
2: ಗೇಮ್ ಆಡಕ್ಕೆ ರೆಡಿ ಇದ್ದೀನಿ. ಕನ್ನಡ ಸಾಂಗ್ ಸ್ವಲ್ಪ ಡಿಫಿಕಲ್ಟ್ ಸ್ಟಿಲ್ ಐ ವಿಲ್ ಟ್ರೈ.
0: ಓಕೆ, ಸೊ ಸಾಂಗ್ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಸರ್.

0: ಎಸ್ ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ದಿಸ್ ಇಸ್ ಸಾಂಗ್ ಫ್ರಮ್ ಸುಪ್ರಭಾತ, ನನ್ನ ಹಾಡು ನನ್ನದು.
0: ಓಕೆ, ಎನ್ ಆರ್ ಪ್ರಸಾದ್ ಸರ್ ಯಾವ ಸಾಂಗ್ ಆದ್ರೆ ನಂತೆ ಎಲ್ಲ ಟಕ್ ಅಂತ ಉತ್ತರ ಹೇಳ್ತಾರೆ, ಯಾಕಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮನ್ನ ಮಾನಿಟರ್ ಮಾಡ್ತಾನೆ ಇರ್ತೀರಲ್ಲ ನೀವು.
1: ಅಲ್ಲ ಅಲ್ಲ, ನನಗೆ ಒಂದು ರಿಕ್ವೆಸ್ಟ್, ಫೋರ್ ಸಾಂಗ್ಸ್ ಔಟ್ ಆಫ್ ಫೋರ್ ಫೈವ್ ಕನ್ನಡ ಸಾಂಗ್ಸ್, ತ್ರೀ ಕನ್ನಡ ಸಾಂಗ್ಸ್, ಅಟ್ ಲೀಸ್ಟ್ ಟೂ ಹಿಂದಿ ಸಾಂಗ್ಸ್ ಪ್ಲೇ ಫಾರ್ ದ ಸೇಮ್ ಮ್ಯೂಸಿಕ್ ಬಿಟ್ಸ್. That is my suggestion.
0: Okay, sir. ಇದು ಏನಂತ ಹೇಳಿದ್ರೆ ನಮ್ಮ ಕನ್ನಡಕ್ಕಾಗಿ ಇರೋ ಮೀಸಲಿರುವಂತಹ ಪ್ರೋಗ್ರಾಮು ಖಂಡಿತವಾಗ್ಲೂ ನಮ್ಮ ಮೇಲ್

0: ಅಧಿಕಾರಿಗಳಿಗೆ ವಿಷಯವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಓಕೆ ಓಕೆ, ಖಂಡಿತವಾಗ್ಲೂ.
1: ಓಕೆ, ಔಟ್ ಆಫ್ 5 ಸಾಂಗ್ 4 ಸಾಂಗ್ಸ್ ಕನ್ನಡ ಮಾಡಿ, ಒಂದು ಹಿಂದಿ ಸಾಂಗ್ ಮಾಡಿ ಅಂತ ಹೇಳ್ತೀನಿ.
0: ಆಯ್ತು ಸರ್, ನಾನು ನಮ್ಮ ಮೇಲಧಿಕಾರಿಗಳಿಗೆ ಖಂಡಿತವಾಗ್ಲೂ ತಿಳಿಸ್ತೀನಿ, ಅವರ ಏನ್ ನಿರ್ಧಾರ ತಗೊಂತಾರೋ ಅವ್ರಿಗೆ ಬಿಟ್ಟಿದ್ದು.
1: Anyway, thank you very much. I wish you a very happy Raksha Bandhan to you.
0: Oh, thank you. Thank you so much, sir. ಇನ್ನೊಬ್ರು ನನ್ಗೆ ಯಾರೋ ಒಬ್ರು ಅಣ್ಣ ಸಿಕ್ಕಿದ್ರು.
1: ಖಂಡಿತ.
0: ಓಕೆ, ಗಿಫ್ಟ್ ಕೊಡ್ಬೇಕು ನೀವು, ಮರೆಯೋ ಹಾಗಿಲ್ಲ.
1: Your beloved brother.
0: ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಕರೆಯನ್ನ ಮಾಡಿದ್ರು, ಸರಿಯಾದ ಉತ್ತರವನ್ನ ಹೇಳಿದ್ರು. ನನ್ನ ಹಾಡು ನನ್ನದು ಸುಪ್ರಭಾತ ಚಿತ್ರದ ಗೀತೆ ಇದಾಗಿತ್ತು. ಸೊ ರಾಜ್ಕುಮಾರ್ ಕಾತರ್ಕಿಯಿಂದ ಹಾಗೇನೆ ಸುಪ್ರಭಾತ ಚಿತ್ರದ ಹಾಡು ಇದು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಗಣೇಶ್ ಅವರು ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನನ್ನ ಹಾಡು ನನ್ನದು ಅದು ಹಾಡು ಕರೆಕ್ಟ್ ಆಗಿದೆ, ಹೆಸರು ಹಾಕಿಲ್ಲ, ಹೆಸರು ಹಾಕ್ಬೇಕಲ್ವಾ, ಹೆಸರು ಓದೋದೇ ಒಂದು ಖುಷಿ. ಶ್ರೀಕಾಂತ್ ಗೋಡಕಿಂಡಿ ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪುತ್ತೂರಿನಿಂದ ಶೈಲಜಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ಸೊ ಕಲ್ಲಪ್ಪ ಚನ್ನಪಟ್ಟಣದಿಂದ ಹೊಳಲ್ಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಟ್ಯೂನ್ ಮಾಡಿ ಕೇಳ್ತಾನೆ ಇರು, ಇದೆ FM ರೈನ್ಬೋ, ಕನ್ನಡ ಕಾಮನವಿಲು.

0: ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರಸಾರವಾಗುತ್ತಿದೆ.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್.
0: ಇದರಲ್ಲಿ ಭಾಗವಹಿಸಲು ನಿಮಗೂ ಆಸಕ್ತಿ ಇದ್ದರೆ 1800117100 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಚಿಂತನೆಗಳನ್ನು ಹೇಳಿ. 1922 ಈ ನಂಬರ್ಗೆ ಕರೆ ಮಾಡಿ ಬರುವ ಸಂಪರ್ಕ ಕೊಂಡಿಯನ್ನು ಅನುಸರಿಸಿ. ಉತ್ತಮವಾದ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು.
1: ಮನ್ ಕಿ ಬಾತ್
0: ಸೆಪ್ಟೆಂಬರ್ 26ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್, ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್ ಸಮಯ ಆಗಿದೆ. 4:28 ಸೊ 24:28 ಆಗಿತ್ತು. ಸೊ ಕಾರ್ಯಕ್ರಮ ಮತ್ತೆ ಮುಂದುವರಿಯುವಂತಹ ಸಮಯ ಎಷ್ಟೊತ್ತು ಹೊಂಬಿಸಿರೋ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದೆ. ಈಗ ಮತ್ತೊಂದು ಕಾರ್ಯಕ್ರಮ ವಿಸ್ಮಯ ಜಗತ್ತು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಸೊ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸದಾ ಹುಮ್ಮಸ್ಸಲ್ಲೇ ಓಡಾಡ್ತಾ, ಸದಾ ಖುಷಿಯನ್ನೇ ಬಯಸ್ತಾ, ಸದಾ ಒಂದು ಆಲೋಚನೆಯಲ್ಲಿ ಮುಳುಗ್ತಾ, ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಹೋಗ್ತಾ ಇರುವಂತಹ ಎಲ್ಲ ಶ್ರೋತೃ ಬಾಂಧವರಿಗೂ ಸಂಜೆಯ ನಮಸ್ಕಾರಗಳು. ಎಸ್, ಯಾಕೆ ಮೇಡಮ್ ಇಷ್ಟೊಂದು ಪೀಠಕ್ಕೆ ಹಾಕ್ಬಿಟ್ರಿ ಅಂತ ಅನ್ನಿಸ್ತಿರ್ಬೋದು. ಹೌದು, ವೀಕೆಂಡ್ ಬಂದ್ಬಿಡ್ತಲ್ವ, ಇನ್ನೇನು 2 ದಿನ ರಜಾ ಮಜಾ ಫುಲ್ಲು. ಸೊ ಈಗಂತೂ ಹಬ್ಬಗಳ ಸಾಲ್ ಬೇರೆ, ಹೆಣ್ಮಕ್ಳಿಗೆ ಶಾಪಿಂಗ್ ಚಿಂತೆ, ಗಂಡ್ಮಕ್ಳಿಗೆ ದುಡ್ಡು ಖರ್ಚಾಗುತ್ತಲ್ಲ ಅನ್ನೋ ಚಿಂತೆ, ಈ ಎಲ್ಲ ಚಿಂತೆಗಳ ಮಧ್ಯೆ ಟ್ರಾವೆಲ್ ಮಾಡ್ತಾ ಮಜಾ ಮಾಡ್ತಾ ಹೋಗ್ತಾ ಇರೋಣ ಅಂತ ಹೇಳಿ ಒಂದು ಕಡೆ ಯೋಚನೆ ಮಾಡೋರಾದರೆ, ಸ್ಕೂಲಿಗೆ ರಜಾ ಕೊಟ್ಟರೆ ಸಾಕಪ್ಪ ಅಂತ ಮಕ್ಕಳು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಎಲ್ಲದರ ಮಧ್ಯೆ ಒಂದಷ್ಟು ಹಾಡು ಕೇಳಿ ರಿಲ್ಯಾಕ್ಸ್ ಆಗ್ತಾ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊತಾ ಇದ್ರೆ ಇನ್ನೂ ಆನಂದವಾಗಿರುತ್ತಲ್ವಾ? ಎಸ್, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಪ್ರಕೃತಿಯ ಅದ್ಭುತವಾದಂತಹ ಪರಿಚಯಗಳನ್ನು, ಅದ್ಭುತವಾದ ತಾಣಗಳ ಬಗ್ಗೆ ಪರಿಚಯಿಸುವ ನಮ್ಮ ಇಂದಿನ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಸ್ಮಯ ಜಗತ್ತಿನಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ರಾತ್ರಿ ಹೊತ್ತು ಬಹುಶಃ ಆಕಾಶನ ನೋಡಿದಾಗ ಒಂದು ದೊಡ್ಡ ನಕ್ಷತ್ರಗಳ ಬಳಗನೇ ನೋಡ್ತಾ ಇರ್ತೀವಿ. ಪ್ರತಿಯೊಂದು ಸ್ಟಾರ್ಸು ಕೂಡ ಮಿನುಗ್ತಾ ಇರುತ್ತೆ. ಅದೇ ರೀತಿ ನಕ್ಷತ್ರ ಲೋಕನೇ ಭೂಮಿ ಮೇಲೆ ಸೃಷ್ಟಿಯಾಗಿದ್ದರೆ ಅದು ಹೇಗನ್ನಿಸ್ಬೋದು? ಸೊ ಈ ಥರ ಎಲ್ಲಾದರೂ ನೀವು ಕೇಳಿದರೆ ಖಂಡಿತವಾಗ್ಲೂ ನಿಮ್ಮ ಸಂದೇಶದ ಮೂಲಕ ನನಗೆ ತಿಳಿಸ್ಕೊಡ್ಬೋದು. ನೀವು ಸಂದೇಶವನ್ನು ಕಳಿಸ್ಬೇಕಾಗಿರೋ ಸಂಖ್ಯೆ 9480901013 ಈ ಸಂಖ್ಯೆಗೆ ನಿಮಗೆ ಈ ಒಂದು ಅಚ್ಚರಿಯ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡ್ಬೋದು. ಹೌದು, ಭೂಮಿ ಮೇಲೆ ನಕ್ಷತ್ರ ಲೋಕದ ಒಂದು ಗುಹೆ ಸೃಷ್ಟಿಯಾಗಿದೆ. ಸೊ ಆ ಗುಹೆ ಎಲ್ಲಿದೆ ಗೊತ್ತಾ? ಸೊ ಗೊತ್ತಿದ್ರೆ ನೀವು ಕೂಡ ಗೆಸ್ ಮಾಡಬಹುದು, ನೀವು ಗೆಸ್ ಮಾಡ್ತಾ ಇರಿ. ಸೊ ಇದರ ಹೆಸರು ವೈಟಮೋ ಗ್ಲೋ ವಾರ್ಮ್ ಕೇವ್ಸ್ ಅಂತ. ಅಂದರೆ ಇದೊಂದು ಮಿನುಗುವ ನಕ್ಷತ್ರಗಳ ಗುಹೆ ಅಂತಾನೆ ಹೇಳಬಹುದು. ಸೊ ಇದು ನಮ್ಮ ದೇಶದ್ದಲ್ಲ, ಬೇರೆ ದೇಶದ್ದು. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ನಾಲೆಡ್ಜ್ ಇದ್ದರೆ ಸೊ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮೆಸೇಜ್ ಮಾಡುವಂತಹ ಸಂಖ್ಯೆ 9480901013 ಈ ಸಂಖ್ಯೆಗೆ ಮೆಸೇಜನ್ನು ಕಳುಹಿಸಬಹುದು. ಸೊ ಯಾರೆಲ್ಲ ಮೆಸೇಜ್ ಮಾಡ್ತೀರಾ ನೋಡ್ತೀನಿ, ಇದ್ರ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಖಂಡಿತವಾಗ್ಲೂ ಸಂದೇಶದ ಮೂಲಕ ನಮ್ಮನ್ನು ತಲುಪಬಹುದು. ಸೊ ನಿಮಗಾಗಿ ಗೀತೆ ಮುಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್, ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ 101.3 ಕಂಪನಾಂಕಗಳಲ್ಲಿ. ಇದು ನಿಮ್ಮದೇ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ಗುಹೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಯಾವ ಗುಹೆ ಅಂತ ಹೇಳಿದ್ರೆ ಮಿನುಗುವ ನಕ್ಷತ್ರಗಳ ಗುಹೆ. ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ. ಎನ್ ಕಲ್ಲಪ್ಪ ಚನ್ನಪಟ್ಟಣದಿಂದ ಹೊಳಲ್ಕೆರೆ ತಾಲೂಕು ವೈಟಮೋ ಗ್ಲೋವರ್ ಗುಹೆಗಳು, ಸೊ ನ್ಯೂಜಿಲ್ಯಾಂಡ್ ದೇಶದಲ್ಲಿ ಇದು ಇದೆ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸೂಪರ್ ಸಾಂಗ್ ಅಂತ ಹೇಳಿ ರಾಧಿಕಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ನನ್ನ ಕಡೆಯಿಂದ ಒಂದು ಬಿಗ್ ಹಾಯ್. ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ವೈಮಾಟೋ ಗ್ಲೋವರ್ ಗುಹೆಗಳು ನ್ಯೂಜಿಲ್ಯಾಂಡ್ನ ಉತ್ತರ ದ್ವೀಪದ ವೈಕಾಟೋ ಪ್ರದೇಶದಲ್ಲಿರುವಂತಹ ಅತ್ಯಂತ ಪ್ರಸಿದ್ಧ ಮತ್ತು ಮಾಂತ್ರಿಕ ಪ್ರವಾಸಿ ತಾಣವಾಗಿದೆ. ಈ ಗುಹೆಗಳು ಒಳಗೆ ಮಿನುಗುವ ಸಾವಿರಾರು ಸಣ್ಣ ಸಣ್ಣ ಜೀವಿಗಳಿವೆ. ಜಗತ್ತಿನಾದ್ಯಂತ ಇದು ತುಂಬಾ ಪ್ರಸಿದ್ಧಿ ಪಡೆದಿದೆ. ನನ್ನ ತಿಳಿದ ಪ್ರಕಾರ ಇಷ್ಟು ಮಾಹಿತಿ ನನ್ನ ಹತ್ರ ಇದೆ. ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋರು ಹೆಸರು ಹಾಕ್ಬೇಕಲ್ವಾ? ಉಜಾಲಾ. ಹಾಂ, ಓಕೆ, ಉಜಾಲಾ ಅಂತ ಅಲ್ಲ. ಸೊ ಇವ್ರ ಹೆಸರು ಹಾಕಿಲ್ಲ. ನಂಬರ್ ಎಂಡಿಂಗ್ ವಿತ್ 47957. ಸೊ ಸರಿಯಾದ ಉತ್ತರವೇನು ಕಳಿಸಿದ್ದೀರಾ, ಆದರೆ ಹೆಸರು ಮಾತ್ರ ಹಾಕಿಲ್ಲ. ಸೊ ನಿಮ್ಮ ಉತ್ತರ ಕರೆಕ್ಟಾಗಿ ಇದೆ. ನ್ಯೂಜಿಲ್ಯಾಂಡ್ನಲ್ಲಿ ಇರ್ತಕ್ಕಂತಹ ಈ ಗುಹೆಯ ಬಗ್ಗೆನೇ ನಾನು ಮಾತನಾಡ್ತಾ ಇರೋದು. ಇದು ಸಾಮಾನ್ಯವಾದಂತಹ ಗುಹೆ ಅಲ್ಲ, ಕತ್ತಲೆಯ ಗುಹೆ ಅಂತಲೇ ಹೇಳ್ಬೋದು. ಇದರ ಮೇಲ್ಛಾವಣಿಯಲ್ಲಿ ಸಾವಿರಾರು ಪುಟ್ಟ ಪುಟ್ಟ ಜೀವಿಗಳು, ಅಂದರೆ ನೀಲಿ ಹಸಿರು ಬೆಳಕನ್ನು ಇವು ಹೊರಸೂಸುತ್ತವೆ. ಅಷ್ಟೇ ಅಲ್ಲದೆ ಅವುಗಳ ಬೆಳಕು ಇಡೀ ಗುಹೆನ ನಕ್ಷತ್ರಗಳಿಂದ ತುಂಬಿದಂತೆ, ಆಕಾಶದಂತೆ ಇದು ಕಾಣ್ತಾ ಹೋಗುತ್ತೆ. ಅದಕ್ಕೆ ಇದಕ್ಕೆ ವೈಟ್ನಿಂಗ್ ಗ್ಲೋ ಕೇವ್ಸ್ ಅಂತಲೇ ಕರೀತಾರೆ. ವೈಟಮೋ ಗ್ಲೋ ಕೇವ್ಸ್ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ವೈಟಮೋ ಅಂತ ಅಂದರೆ ಇದರ ಹೆಸರಿನ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಮಾವೂರಿ ಭಾಷೆಯ ಎರಡು ಪದಗಳಿಂದ ಈ ಒಂದು ಪದ ಆಗಿದೆ. ವೈ ಅಂದರೆ WAI ಅಂದರೆ ನೀರು, ಮತ್ತು ಟೋಮೋ ಅಂತ ಅಂದರೆ ರಂಧ್ರ, ಅಂದರೆ ಭೂಮಿಯೊಳಗಿನ ದಾರಿ, ಅಂದರೆ ಭೂಮಿಯ ಒಳಗೆ ಹರಿಯುವ ನೀರಿನ ದಾರಿ ಎಂಬ ಅರ್ಥವನ್ನು ಇದು ನೀಡುತ್ತೆ. ಇದು ಸುಮಾರು 3,000 ಕೋಟಿ ವರ್ಷಗಳ ಹಿಂದೆ ಸಮುದ್ರದ ಪ್ರದೇಶದ ಅಡಿಯಲ್ಲಿ ಇದು ಇತ್ತಂತೆ. ಕಾಲಕ್ರಮೇಣ ಭೂಮಿಯಲ್ಲಾದ ಬದಲಾವಣೆ, ನೀರಿನ ಹರಿವು ಮತ್ತು ಅದರ ಸವೆತದಿಂದ ಸುಣ್ಣದ ಕಲ್ಲಿನ ಗುಹೆಗಳು ರೂಪುಗೊಂಡಿರ್ತವೆ. ಈ ಒಂದು ಗುಹೆಗಳ ಒಳಗೆ ಸುಂದರ

ಸುಂದರವಾದಂತಹ ಸ್ಟ್ಯಾಟಲೈಟ್ಸ್ ಮತ್ತು ಅದೇ ಕೆಲವೊಂದು ಇನ್ಸೆಕ್ಟ್ಸ್ಗಳು ಅಂದರೆ ನಾವು ಹೇಳ್ತೀವಲ್ಲ ಈ ಮೆಂಚೊಳ ಅಥವಾ ಲೈಟ್ ಹುಳು ಅಂತ ನಾವು ಏನು ಹೇಳ್ತೀವಿ, ಸಣ್ಣ ಮಕ್ಕಳಿದ್ದಾಗ ಅವನ್ನೆಲ್ಲ ಇಟ್ಕೊಂಡು ಆಟ ಆಡ್ತಿದ್ವಲ್ಲ, ಆ ಥರ ಕೆಲವೊಂದು ಹುಳುಗಳಿಂದ ಅಲ್ಲಿ ಬೆಳಕು ಚೆಲ್ತಾ ಇರುತ್ತೆ. ಸೊ ಈ ಒಂದು ನೈಸರ್ಗಿಕವಾದಂತಹ ರಚನೆ ಎಷ್ಟು ಅದ್ಭುತ ಅಂತ ಅಂದರೆ, ಸೊ ನಿಜಕ್ಕೂ ಒಂದ್ಸಲ ಒಮ್ಮೆ ಹೋಗಿ ಅಲ್ಲಿ ಭೇಟಿ ಮಾಡಿ ನೋಡಬೇಕು ಅಂತ ಅನಿಸುತ್ತೆ. ಇದು ಅಕ್ಕಪಕ್ಕದಲ್ಲಂತೂ ಖಂಡಿತವಾಗ್ಲೂ ಇಲ್ಲ, ನ್ಯೂಜಿಲ್ಯಾಂಡ್ನಲ್ಲಿದೆ. ಸೊ ನೋಡೋಣ, ಜೀವನದಲ್ಲಿ ಯಾವತ್ತಾದರೂ ಅವಕಾಶ ಸಿಕ್ಕಿದ್ರೆ ಈ ಥರ ಎಲ್ಲ ಒಂದ್ಸಲ ಹೋಗಿ ಬರೋದು ಖಂಡಿತ ತಪ್ಪಲ್ಲ. ನಿಮ್ಮಲ್ಲಿ ಯಾರಾದರೂ ಈ ಥರ ಹೋಗಿ ಬಂದಿದ್ರೆ ಅದರ ಅನುಭವ ನನ್ನ ಜೊತೆ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಸೊ ನಾನು ಕೆಲವು ಗುಹೆಗಳ ಬಗ್ಗೆ ಮಾತಾಡ್ತಾ ಇದ್ದೆ, ಕೆಲವು ಗುಹೆ ಅಲ್ಲ, ನ್ಯೂಜಿಲ್ಯಾಂಡ್ನಲ್ಲಿ ಇರ್ತಕ್ಕಂತಹ ಗುಹೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂದೇಶವನ್ನು ಕೂಡ ಕಳಿಸಿದ್ದಾರೆ ಸಾಕಷ್ಟು ಜನ. ಕಾರ್ಯಕ್ರಮ ಚೆನ್ನಾಗಿದೆ, ಸೂಪರ್ ಮೇಡಮ್ ಸಾಂಗ್ಸು ಅಂತ ಹೇಳಿ ರಾಧಿಕಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸಿದ್ಧಲಿಂಗ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸಾಂಗು ಸೂಪರ್ ಅಂತ ಹೇಳಿ ಖಾನಪುರ ಬಿಜಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಸ್ಮಯ ಜಗತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಗುಹೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಮೇಡಮ್. ಹಾಗೆ ನಿಮ್ಮ ನ್ಯೂಜಿಲ್ಯಾಂಡ್ ಗುಹೆಗಳ ಬಗ್ಗೆ ಮಾಹಿತಿ ನಮಗೂ ಸಿಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಚನ್ನಪ್ಪ ಸಾರ್ವಾಡ್ ತೇಜಸ್ವಿನಿ ಸಾರ್ವಾಡ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ನಾನು ಯಶೋಧ ಹಾಗೂ ಸಮರ್ಥ ಇಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದು, ನಿಮ್ಮ ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಮೆಸೇಜ್ಗಳು ಬಂದಾಗ ಓದೋದಕ್ಕೆ ಬಹಳ ಖುಷಿಯಾಗುತ್ತೆ, ಹಾಗೆಯೇ ನಮಗೂ ಕೂಡ ಕಾರ್ಯಕ್ರಮ ಮಾಡೋದಕ್ಕೆ ಮತ್ತಷ್ಟು ಉತ್ಸಾಹ ಹೆಚ್ಚುತ್ತೆ, ಹೊಸ ಹೊಸ ವಿಷಯಗಳನ್ನು ಹೊತ್ತು ತರಬೇಕು ಅನ್ನೋಂಥ ಆಸಕ್ತಿ ನಮ್ಮಲ್ಲೂ ಕೂಡ ಮೂಡುತ್ತೆ. ಸೊ ಹೀಗೆ ಸಂದೇಶವನ್ನು ಕಳಿಸ್ತಾರೆ ಅಂತ ಹೇಳ್ತಾ ನಾನು ಈ ಗುಹೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವೈಟುಮು ಕೇವ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದು 1887 ಸ್ಥಳೀಯ ಮಾವೋರಿ ಮುಖ್ಯಸ್ಥ ಮತ್ತು ಇಂಗ್ಲಿಷ್ ಸರ್ವೇಯರ್ ಫ್ರೆಡ್ ಮ್ಯಾಕ್ ಅವರು ಈ ಗುಹೆಯನ್ನು ಅನ್ವೇಷಣೆ ಮಾಡ್ತಾರೆ ಅಂತ ಹೇಳಿ, ಅವರು ಬಿದಿರು ಅಥವಾ ಮರದ ದೋಣಿಯಲ್ಲಿ ಫ್ಲ್ಯಾಗ್ ಸಸ್ಯದ ಕಾಂಡಗಳಿಂದ ಮಾಡಿದ ಒಂದು ಸಣ್ಣ ತೆಪ್ಪದಲ್ಲಿ ಹೋಗಿ ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ಈ ಕತ್ತಲೆಯ ಗುಹೆಯೊಳಗೆ ಪ್ರವೇಶ ಮಾಡ್ತಾರಂತೆ. ಈ ಗುಹೆಯೊಳಗೆ ಸಾಕ್ತಾ ಇದ್ದಾಗ ಅವ್ರಿಗೆ ಕಾಣಿಸಿದ್ದು ಒಂದು ಅದ್ಭುತವಾದಂತಹ ದೃಶ್ಯ. ಗುಹೆಯ ಮೇಲ್ಛಾವಣಿಯಲ್ಲಿ ಸಾವಿರಾರು ಸಣ್ಣ ಸಣ್ಣ ಬೆಳಕುಗಳು ಮಿನುಕ್ತಾ ಇದ್ವು. ಸೊ ಅದು ನಿಜವಾಗ್ಲೂ ಆಕಾಶದಲ್ಲಿರುವ ನಕ್ಷತ್ರಗಳಂತೆ ಹೊಳಿತಾ ಇತ್ತು ಅಂತ ಹೇಳಿ ಅವರು ಎಲ್ಲೋ ಒಂದು ಕಡೆ ಬರ್ತಿದ್ದಾರೆ. ಸೊ ಅದನ್ನು ಅನ್ವೇಷಣೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅನಿಸಿದ್ದು ನಿಜಕ್ಕೂ ಅದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಜಗತ್ತಲ್ಲಿ ಏನೇನೋ ವಿಚಾರಗಳಿರುತ್ತೆ. ಸೊ

ಎಸ್, ನಾವು ವೈಟಮೋ ಕೇವ್ಸ್ ಗ್ಲೋವರ್ಮ್ ಗುಹೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನ್ಯೂಜಿಲ್ಯಾಂಡ್ನಲ್ಲಿ ಇರತಕ್ಕಂತಹ ಈ ಒಂದು ಗುಹೆಯ ಗೋಡೆಗಳು

ಬಯೋಲುಮಿನೆಸೆಂಟ್ ಗ್ಲೋಮ್ ವಾರ್ಮ್ಗಳಿಂದ ಮುಚ್ಚಲ್ಪಟ್ಟಿದೆ ಅಂತ ಹೇಳಿ ಮಾಹಿತಿ ಇದೆ. ಹಾಗೆಯೇ ನೈಸರ್ಗಿಕ ಬೆಳಕಿನ ಪ್ರದರ್ಶನವನ್ನು ಕೂಡ ಇದು ಸೃಷ್ಟಿಸುತ್ತೆ. ಪ್ರತಿ ವರ್ಷವೂ ಇಲ್ಲಿ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ಹೋಗಿ ಆ ಗುಹೆಗಳನ್ನು ವಿಸಿಟ್ ಮಾಡಿ ಬರ್ತಾರೆ. ಸೊ ಅಂತಹ ಪ್ರವಾಸಿಗರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಖಂಡಿತವಾಗ್ಲೂ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ಸೊ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಇನ್ಫಾರ್ಮೇಶನ್ ವೆರಿ ವೆರಿ ಗುಡ್ ಪ್ರೋಗ್ರಾಮ್ ಅಂತ ಹೇಳಿ ಸುರೇಶ್ ಬಾಬು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಇನ್ಫಾರ್ಮೇಶನ್ ಮೇಡಮ್ ಅಂತ ಹೇಳಿ ಲಿಖಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಕ್ಷಾಬಂಧನದ ಶುಭಾಶಯಗಳು ನಿಮಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋಂಥವರು ಗುಹೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ. ಮಾಹಿತಿ ಸಿಕ್ತು, ಆನಂದ ಆಗ್ತಾ ಇದೆ. ಇದರಲ್ಲಿ ಎಲ್ಲ ಗೀತೆಗಳು ಬಹಳ ಇಂಪಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟೆ ತಾಲೂಕಿನ ಮೈಂದರಗಿಯಿಂದ ಈರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ದೂರದಿಂದ ಕೇಳುಗರ ಬಳಗ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. FM ರೈನ್ಬೋ ಚಂದದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಹಾಡುಗಳು ಸಖತ್ತಾಗಿದೆ ಅಂತ ಹೇಳಿ ಯಲ್ಲಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ ರಾಯಚೂರಿನಿಂದ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮಂಜುನಾಥ್ ಲಗ್ಗೆರೆಯಿಂದ ಹಾಡು ಮಾಹಿತಿ ಎರಡೂ ಸೂಪರ್ ಅಂತ ಹೇಳಿ ಸಂದೇಶವನ್ನು ಗಳಿಸಿದ್ದಾರೆ. ಮತ್ತಷ್ಟು ಗೀತೆಗಳು ಮಾಹಿತಿ ನಿಮಗಾಗಿ ಮೂಡಿ ಬರುತ್ತೆ. ನಿಮಗಾಗಿ ಈಗ ಸದ್ಯಕ್ಕೆ ಎರಡು ಗೀತೆಗಳು ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಹಾಡುಗಳು ತುಂಬಾನೇ ಫೇವ್ರೆಟ್ಟು, ಈ ಹಾಡೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಮಂಜುನಾಥ್ ಲಗ್ಗೆರೆಯವರು ಸಂದೇಶವನ್ನ ಕಳಿಸಿದ್ದಾರೆ. ಹ್ಯಾಪಿ ರಕ್ಷಾಬಂಧನ್ ಸೂಪರ್ ಸಾಂಗ್ಸ್ ಎಫ್ ಎಂ ರೈನ್ಬೋ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಗುಡ್ ಪ್ರೋಗ್ರಾಮ್ ಗುಡ್ ಇನ್ಫಾರ್ಮೇಷನ್ ಅಂತ ಹೇಳಿ ಶಿವಪುರದಿಂದ ಕೊಪ್ಪಳ್, ಶಿವಪುರ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ ಗೋಪಾಲ್ ಅವರು. ಹಾಗೆಯೇ ನಿಮ್ಮ ನಿರೂಪಣೆ ಚೆನ್ನಾಗಿದೆ, ಸೊಗಸಾಗ ಹಾಡುಗಳನ್ನು ಹಾಕ್ತಾ ಇದ್ದೀರಾ, ತುಂಬಾ ಇಷ್ಟ ಆಯಿತು. ಲಿಂಗಸಗೂರಿನಿಂದ ಅಮರಗುಂಡಪ್ಪ ಅಂಗಡಿ ಅವರು ಹಟ್ಟಿ ಚಿನ್ನದ ಗಣಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾ ಹಾ ಹಾ, ಎಲ್ಲೋ ಇದ್ದವರು ಏನು ಮಾಡುತ್ತಿರೋರು, ನ್ಯೂಜಿಲೆಂಡ್ನ ಗುಹೆಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗಿದ್ದೀರಾ ಮಧುರವಾದ ಸಂಗೀತದ ಜೊತೆ, ರಕ್ಷಾಬಂಧನದ ಶುಭಾಶಯ ಅಂತ ಹೇಳಿ ಮಣಿಕಂಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಸೌಭಾಗ್ಯ ಅವರು. ಹಾಗೆಯೇ ಅಥಣಿ ತಾಲೂಕಿನಿಂದ ಸಾಹಿತ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್, ಕಾರ್ಯಕ್ರಮ ಇಷ್ಟ ಆಯಿತು, ಸೋ ನೈಸ್ ಸಾಂಗ್ಸ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಲಂಡನ್ನಿಂದ ಸತೀಶ್ ಅವರು, ಕಳೆದ ವರ್ಷ ಮಾರ್ಚ್ನಲ್ಲಿ ನಾನು ಮತ್ತು ನನ್ನ ಕುಟುಂಬ ನ್ಯೂಜಿಲೆಂಡ್ಗೆ ಭೇಟಿ ನೀಡಿದ್ವಿ. ನಾವು ವೈಟಮು ಗುಹೆಗಳಿಗೆ ಹೋಗಿದ್ದೆವು. ಅಲ್ಲಿನ ಹೊಳೆಯುವ ಲಾರ್ವಾಗಳ ಬಗ್ಗೆ, ಸ್ವತಃ ಗುಹೆಗಳ ಇತಿಹಾಸದ ಬಗ್ಗೆ ತಿಳಿದುಕೊಂಡಿದ್ದು ಬಹಳ ಉತ್ತಮ ಅನುಭವ ಆಗಿತ್ತು. ಒನ್ಸ್ ಇನ್ ಆಲ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ. ಥ್ಯಾಂಕ್ ಯು ಸೋ ಮಚ್. ಲಂಡನ್ನಿಂದ ಒಬ್ಬರು ಪ್ರೋಗ್ರಾಮನ್ನು ಕೇಳ್ತಾ ಇರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ಬಹಳ ಖುಷಿ ಆಯಿತು. ಸೊ ನಾವು ಪ್ರೋಗ್ರಾಮ್ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಸಾರ್ಥಕ ಅಂತ ಅನಿಸುತ್ತೆ. ಮ್ಯಾಮ್ ಸೂಪರ್ ಸಾಂಗ್ಸ್ ಸಹನಾ ಅಗಲ್ಕರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಮಾಹಿತಿ ಹಾಡು ಎಲ್ಲವೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮನ್ನು ಇವತ್ತು ಕಾರ್ಯಕ್ರಮದಿಂದ ಬೀಳ್ಕೊಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮ ಆಚೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಈ ಎರಡು ಹಾಡುಗಳೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾನೆ ಇರಿ, ಟ್ಯೂನ್ ಮಾಡ್ತಾನೆ ಇರಿ ದ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲೋ 101.3 MHz. ಮ್ಯೂಸಿಕಲ್ ಯಸ್, ಮ್ಯಾಜಿಕಲ್ ಯಸ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.

0: play the Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಪ್ರೇಮ, ಪ್ರೇಮ, ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾತನೆ, ಅರ್ಪಣೆ ಸಮರ್ಪಣೆ ಸೂಚನೆ.
1: ಮನಗಳ ಸರಿಗಮ ಪ್ರೇಮ, ಸುಮಗಳ ಘಮ ಘಮ ಪ್ರೇಮ, ಮಂಜ

ಯುಗ ಯುಗಗಳು ಕಳೆದರು, ಹಲವು ಜನುಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೂ ಮುಗಿಯದ ಪಯಣ ಒಂದುಗೂಡುವ ತಾಣ.

0: ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋಗೆ 24ರ ಸಂಭ್ರಮ. ಈ ಸಂಭ್ರಮವನ್ನ ಮತ್ತಷ್ಟು ಸಿಹಿಯಾಗಿಸೋದಿಕ್ಕೆ ನಮ್ಮ ಜೊತೆ ಆಗ್ತಿದ್ದಾರೆ ಸಪ್ತ ಸಾಗರದಾಚೆಗಿನ ಸುಂದರಿ, ಟೋಬಿ ಸಿನಿಮಾದ ಮೂಲಕ ಪ್ರೇಕ್ಷಕರ ಚಿತ್ತ ಗೆದ್ದ ಚಿತ್ತ ಚೋರಿ, ಚಿತ್ರ ರಸಿಕರ ಮನಸ್ಸಿನಲ್ಲಿ 3BHK ಮನೆ ಮಾಡಿಕೊಂಡಿರೋ ಖಾಯಂ ಹೃದಯ ನಿವಾಸಿನಿ, ನಿಮ್ಮ ನೆಚ್ಚಿನ ಮಚ್ಚಿ ಸುಂದರಿ ನಟಿ ಗಾಯಕಿ ಚೈತ್ರಾ ಜೆ ಆಚಾರ್.
1: ಹಲೋ, ಎಲ್ರಿಗೂ ನಮಸ್ಕಾರ, ನಾನು ಚೈತ್ರಾ ಆಚಾರ್.
0: ಮಾತು
1: ಇಲ್ಲ, ಡೈರೆಕ್ಟರ್ ಬರ್ದಿರೋ ಹಂಗೆ ನಾನು ಯಾವತ್ತೂ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ.
0: ಹಾಡು
1: ರೆಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟಿದ ಮಾಯಾದ ಮನದ ಭಾರ
0: ಹರಟೆ. ಇದೆಲ್ಲದರ ವಿಶೇಷ ಕಾರ್ಯಕ್ರಮ ರೇನ್ಬೋ ರಸ ಸಂಜೆ ವಿತ್ ಚೈತ್ರಾ ಜೆ ಆಚಾರ್. ತಪ್ಪದೆ ಕೇಳಿ ಇದೇ ಸೋಮವಾರ.

0: ಸಂಜೆ 5ಕ್ಕೆ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಪೇಂಟರ್ ಕೆಲಸದಿಂದ ನಿರ್ದೇಶನದವರೆಗೆ ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
1: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
0: ಹಾಗಾದ್ರೆ ಈ ಲೈವ್ ನಿಮ್ದೆ. ಫಿಟ್ನೆಸ್ ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಬಾಜಯ್ಯ ಅವರ ಜೊತೆ ನೇರ ಸಂವಾದ.
1: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಸದರ್ನ್ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 PM.
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಸಮಯ ಆಗಿದೆ. 5:28 ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ. ಏನಪ್ಪ, ಬೆಂಗಳೂರು ತುಂಬಾನು ಕೂಡ ನಾನ್ ಸ್ಟಾಪ್ ಟ್ರಾಫಿಕ್ ಇದೆ. ಸೊ ಈ ಒಂದು ಟ್ರಾಫಿಕ್ನ ಅಪ್ಡೇಟ್ಸ್ ನೀವೆಲ್ಲರೂ ಕೂಡ ಕಳಿಸ್ಬೋದು ವಾಟ್ಸ್ಆ್ಯಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480109013 8019013. ಎಷ್ಟೇ ಟ್ರಾಫಿಕ್ ಇರಲಿ, ಏನಾದರೂ ಇರಲಿ, ಅವಾಗವಾಗ ಕೆಲವರಿಗೆ ಪರ್ಸ್ನ ನೋಡ್ಕೊಳ್ಳೋಂಥ ಒಂದು ಅಭ್ಯಾಸ ಇದ್ದೇ ಇರುತ್ತೆ. ಹೌದು, ದುಡ್ಡೆಲ್ಲ ಕರೆಕ್ಟಾಗಿದೆಯಾ? ಆ ಹೌದು. ನೆಕ್ಸ್ಟ್ ಫೋಟೋ ಇದೆಯಾ? ಹೌದು. ಕಾಯಿನ್ಸ್ ಎಲ್ಲ ಇದೆಯಾ? ಕಾರ್ಡ್ಸ್ ಎಲ್ಲ ಇದೆಯಾ? ಈ ಥರ ಪರ್ಸ್ ನೋಡ್ಕೊಳ್ಳೋಂಥ ಅಭ್ಯಾಸ ಸಿಕ್ಕಾಪಟ್ಟೆ ಇದ್ದೇ ಇರತ್ತೆ. ಸೊ ನೀವು ಕೂಡ ಬರೆದು ಕಳಿಸಿ, ಒಂದು ಕಂಪಲ್ಸರಿ ವಸ್ತು, ದುಡ್ಡು ಹಾಗೂ ಕಾರ್ಡ್ಸ್ನ ಬಿಟ್ಟು ಯಾವ ಒಂದು ವಸ್ತುವನ್ನು ನೀವು ಕಂಪಲ್ಸರಿ ಪರ್ಸ್ನಲ್ಲಿ ಇಟ್ಟೇ ಇಟ್ಟಿರ್ತೀರಾ ಅಂತ. ಕೆಲವರು ಒಂದಷ್ಟು ಬಿಲ್ಗಳನ್ನು ಇಟ್ಕೊಂಡಿರ್ತಾರೆ, ಕೆಲವರು ಏಲಕ್ಕಿ ಇಟ್ಕೊಂಡಿರ್ತಾರೆ, ಹಾಗೆ ಬೇಲೀಫ್ ಇಟ್ಕೊಂಡಿರ್ತಾರೆ. ಒಂದೊಂದು ರೀಸನ್ ಇದ್ದೇ ಇರತ್ತೆ. ಹಾಗೆ ಕೆಲವರಂತೂ ದೇವ್ರ ಫೋಟೋ ಕಂಪಲ್ಸರಿ ಇಟ್ಟಿರ್ತಾರೆ. ಹಾಗೆ ನೀವು ನಿಮ್ಮ ಒಂದು ಪರ್ಸ್ನಲ್ಲಿ ಏನನ್ನು ಕಂಪಲ್ಸರಿಯಾಗಿ ಇಟ್ಟಿರ್ತೀರಿ, ದುಡ್ಡು ಹಾಗೂ ಕಾರ್ಡನ್ನು ಬಿಟ್ಟು? ಏ, ದುಡ್ಡಿರ್ತೀವಿ ಅಂತ ಹೇಳಬೇಡಿ, ಪರ್ಸ್ ಇರೋದೆ ದುಡ್ಡಿಡೋದಕ್ಕೆ. ಸೊ ಹೆಚ್ಚಾಗಿ ದುಡ್ಡಿಟ್ಟಷ್ಟು ಕೂಡ ಸ್ವಲ್ಪ ದಪ್ಪ ದಪ್ಪ ಕಂಡಷ್ಟು ಕೂಡ ಸ್ವಲ್ಪ ಹೆಫ್ಟಿಯಾಗಿ ದುಡ್ಡಿದೆ ಅಂತ ನಾವು ಊಹೆ ಮಾಡ್ಕೊಳ್ಬಹುದು. ಸೊ ಬೇಗ ಬೇಗ ಬರೆದು ಕಳಿಸಿ ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909013 8019013. ಸೊ ಈ ಒಂದು ಸಂಖ್ಯೆಗೆ ನಿಮ್ಮ ಒಂದು ಮೆಸೇಜಸ್ ನ ಕಳಿಸ್ತಾ ಇರಿ. ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ವಾಪಸ್ ಆಗೋಣ. ಈ ಗೀತೆ ಮೂಡಿ ಬರುತ್ತೆ, ಬಹಳ ಸೊಗಸ ಆಗಿರುವಂತಹ ಗೀತೆ, ಅರ್ಮಾನ್ ಮಾಲೀಕ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಒಂದು ಸರಳ ಪ್ರೇಮ ಕಥೆ ಚಿತ್ರದ್ದು, ಸಿದ್ದು ಅವರ ಲಿರಿಕ್ಸ್ ಇದೆ, ಹಾಗೆ ವೀರ್ ಸಮರ್ಥ ಅವರ ಸಂಗೀತ ಸಂಯೋಜನೆಯಲ್ಲಿ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಾನ್ ಸ್ಟಾಪ್ ಮಾತು, ನಾನ್ ಸ್ಟಾಪ್ ಹಾಡುಗಳ ಜೊತೆ ನಾನ್ ಸ್ಟಾಪ್ ಮೆಸೇಜಸ್ ಕೂಡ ಬರ್ತಾ ಇದೆ. ಪರ್ಸನಲಿ ಯಾವಾಗ್ಲೂ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಕಂಪಲ್ಸರಿ ಅಲ್ವಾ ಮೇಡಮ್? ಇಟ್ಟೇ ಇಟ್ಟಿರ್ತೀವಿ, ಡಿ ಎಲ್ಲೂ ಕೂಡ ಅದ್ರ ಜೊತೆಗೆ ಇಟ್ಟಿರ್ತೀವಿ ಅಂತ ಹೇಳ್ತಾ ಇದ್ರೆ, ಮಂಜುನಾಥ್ ಅವರು ಲಗ್ಗೆರೆಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಮಲ್ಲಿಕಾರ್ಜುನ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಯಾವಾಗಲೂ ನನ್ನ ಮಡದಿ ಹಾಗೂ ಮಗಳ ಚಿಕ್ಕ ಫೋಟೋವನ್ನು ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಹಾ, ಅವಾಗವಾಗ ನೋಡಿದಾಗ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಎಷ್ಟೇ ಫೋನ್ನಲ್ಲಿ ಸಾಕಷ್ಟು ಫೋಟೋಸ್ ಇದ್ರೂ ಕೂಡ ಹಾರ್ಡ್ ಕಾಪಿ ಫೋಟೋ ಪರ್ಸ್ನಲ್ ಇಟ್ಕೊಳ್ಳೋದು ಏನೋ ಒಂಥರ ಎಮೋಷನಲ್ ಅಂತಲೇ ಅನಿಸುತ್ತೆ. ನೆಕ್ಸ್ಟ್ ಪ್ರಕಾಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಡಿ ಎಲ್ ಕಂಪಲ್ಸರಿ ಅಲ್ವಾ ಮೇಡಮ್, ಇಟ್ಟೇ ಇಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಸಂದೇಶ ಹರಿದು ಬರ್ತಾ ಇದೆ. ನೀವು ಕೂಡ ಸಂದೇಶವನ್ನು ಕಳಿಸಿ ಸ್ನೇಹಿತರೆ, ಬರೆದು ಕಳಿಸಿ. ನೀವು ನಿಮ್ಮ ಪರ್ಸ್ನಲ್ಲಿ ದುಡ್ಡು ಹಾಗೂ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಇಷ್ಟೆಲ್ಲ ಬಿಟ್ಟು ಏನನ್ನು ಯಾವಾಗಲೂ ಇಟ್ಟಿರ್ತೀರಿ, ಯಾವ ವಸ್ತುಗಳನ್ನು ಇಟ್ಟಿರ್ತೀರಿ ಅಂತ. ಯು ಪಿ ಐ ಪೇಮೆಂಟ್ ಬಂದಿರಬಹುದು, ಏನೇ ಆಗಿರಬಹುದು, ಬಟ್ ಹಾರ್ಡ್ ಕ್ಯಾಶ್ ಹಾಗೆ ಎಕ್ಸ್ಚೇಂಜ್ ಆಗ್ತಾನೆ ಇರುತ್ತೆ ಅಲ್ವಾ? ಸೊ ನೀವು ಕೂಡ ಹಾಗೆ ಬರೆದು ಕಳಿಸಿ, ಏನಿಟ್ಟಿರ್ತೀರಾ ಪರ್ಸಲ್ಲಿ, ಈ ಕ್ವೆಶ್ಚನ್ ಮಾರ್ಕ್ಗೆ ಬೇಗ ಬೇಗ ಆನ್ಸರ್ಸನ್ನು ಕಳಿಸಿ. ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಫಾಲಿಂಗ್ ಇನ್ ಲವ್ ಅಂತ ಹೇಳ್ತಾ ಇದ್ದಾರೆ. ಹರಿಕೃಷ್ಣ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂಥ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ, ರಾಜ ಹುಲೆ ಚಿತ್ರದ್ದು, ನಂತರ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಲವ್ ಮಾಕ್ಟೈಲ್ ಚಿತ್ರದ ಗೀತೆ, ಅರುಣ್ ಕುಮಾರ್ ಅವರ ಸಾಹಿತ್ಯ ಹಾಗೆ ರಘು ದೀಕ್ಷಿತ್ ಅವರ ಸೂಪರ್ ಕಂಪೋಸಿಷನ್ ಅಲ್ಲಿ ಈ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ನಾನ್ ಸ್ಟಾಪ್ ಸಂಜೆಯಲ್ಲಿ.

ವಾರೆ ವಾ, ನಮ್ಮ ಜನತೆ ಫೋಟೋಗಳನ್ನೇ ಇಡೋವಂಥವ್ರು ಜಾಸ್ತಿ ಆಗೋಗಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಪರ್ಸ್ನಲ್ಲಿ ಯಜಮಾನಿಯ ಫೋಟೋ ಇಟ್ಟಿರ್ತೀನಿ ಅಂತ. ಬಸವರಾಜ ಸಿದ್ದಣ್ಣ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಪರ್ಸ್ನಲ್ಲಿ ಲವಂಗ ಏಲಕ್ಕಿ ಯಾವಾಗಲೂ ಇಟ್ಕೊಂಡು ಓಡಾಡ್ತಿರ್ತೀನಿ ಅಂತ. ವಿನಯ್ ಅವರು ದಾವಣಗೆರೆಯಿಂದ, ಹಾಗೆ ಮುಧೋಳ್ ತಾಲೂಕಿನಿಂದ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಆನ್ಲೈನ್ ಪೇಮೆಂಟ್ ಬಂದಮೇಲೆ ಜೇಬ್ನಲ್ಲಿ ಪರ್ಸ್ ಬದಲು ಮೊಬೈಲೇ ಇರುತ್ತೆ, ಕಿವಿಗೆ ಹೆಡ್ಫೋನ್, ಕೈಗೊಂತು ಬೈಕು ಕೊಟ್ಟರೆ ಇನ್ನೇನು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಂ ಹಾಂ, ನೆಕ್ಸ್ಟ್ ಈ ಜನ್ರೇಷನ್ಗೆ ಕರೆಕ್ಟ್ ಅನಿಸ್ಬಿಡುತ್ತೆ ಇದು. ಇನ್ನು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ದೇವ್ರ ಫೋಟೋ ಹಾಗೂ ನಮ್ಮ ತಾಯಿಯವ್ರ ಫೋಟೋ ಮತ್ತು ಫೋನ್ ನಂಬರ್ಸ್ ಇರುವಂತಹ ಒಂದು ಲಿಸ್ಟ್ ಕೂಡ ಇರುತ್ತೆ, ಅವಾಗವಾಗ ಬಸ್ ಟಿಕೆಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಾವ್, ಸೂಪರ್. ಇನ್ನು ಲಕ್ಷ್ಮೀ ದೇವಿಯವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಂಡಿರ್ತೀನಿ, ನಂದೇನೆ ಎಮರ್ಜೆನ್ಸಿಗೆ ಬೇಕಾಗತ್ತಲ್ವಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಕಳಿಸಿದ್ದಾರೆ ಸುಧೀಂದ್ರ ಅವರು, ಸಂದೇಶವನ್ನು ಕಳಿಸಿ ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಪರ್ಸು ಯೂಸ್ ಮಾಡೋದು ತುಂಬಾ ಕಡಿಮೆ ಆಗೋಗ್ಬಿಡುತ್ತೆ, ಒಂದು ವೇಳೆ ಇದ್ರೂ ಕೂಡ ಅದರಲ್ಲಿ ಸಣ್ಣ ಪುಟ್ಟ ವಸ್ತು ಇದ್ದೇ ಇರುತ್ತೆ, ಸೆಲ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೂ ಬಹಳಷ್ಟು ಸಂದೇಶ ಬಂದಿದೆ, ಓದ್ತೀನಿ ನಿಮ್ಮೆಲ್ಲರ ಸಂದೇಶನೂ ಕೂಡ. ಮತ್ತೊಂದು ಸೊಗಸಾಗಿರೋಂಥ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ನೀವು ಕೂಡ ಬರ್ತ್ ಕಳಿಸಿ. ಸೊ ಪರ್ಸ್ನಲ್ಲಿ ಯಾವುದಪ್ಪ ಯಾವಾಗಲೂ ಒಂದು ವಸ್ತು ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ, ಕಾರ್ಡ್ಸ್ ಹಾಗೂ ದುಡ್ಡು ಎರಡನ್ನು ಬಿಟ್ಟು ಇನ್ಯಾವ ವಸ್ತುಗೆ ಇಷ್ಟೊಂದು ಪ್ರಾಶಸ್ತ್ಯ ಕೊಡ್ತೀರಿ ಪರ್ಸ್ನಲ್ಲಿ ಇಟ್ಕೊಳ್ಳೋಂಥದ್ದು ಅನ್ನೋದನ್ನು ಬರ್ತ್ ಕಳಿಸಿ. ಒಂದು ಸಣ್ಣ ಬ್ರೇಕ್ನ ನಂತರ ವಾಪಸ್ ಆಗ್ತೀನಿ. ಮತ್ತೊಂದು ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಲಿ ಸೊಗಸಾಗಿರುವಂಥ ಗೀತೆ ಮೂಡಿ ಬರ್ತಾ ಇದೆ, ವಾಮನ ಚಿತ್ರದ್ದು. ಹರ್ಷಿಕಾ ಅವರು ಕೂಡ ಧ್ವನಿಗೊಳಿಸಿದ್ದಾರೆ, ವೀಣಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1 ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಇನ್ನು ಯಾರ್ಯಾರೆಲ್ಲ ಪ್ರಶ್ನೆ ಕೇಳ್ಕೊಂಡು ಉತ್ತರ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಡಿ ಎಲ್ ಕಂಪಲ್ಸರಿ ಇದ್ದೇ ಇರುತ್ತಲ್ವಾ ಅಂತ ಸತೀಶ್ ಗೌಡ್ರು ಅರ್ಕಲ್ಗೋಡು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಖ್ಯ ದಾಖಲೆಗಳು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆ ನಾಗರಾಜ್ ನಂಗಲಿ ಮುಳುಪಾಗಿಲು ತಾಲೂಕು ಇಲ್ಲಿಂದ. ಹಾಗೆ ಈರೇಗೌಡ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ನಂಬರ್ನ ಚೀಟಿನೇ ಇಟ್ಟಿರ್ತೀನಿ, ಪರ್ಸ್ ಕಳೆದು ಹೋಯಿತು ಅಂದರೆ ಯಾರಾದರೂ ಕರೆ ಮಾಡಬಹುದಲ್ವಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದೇವರ ಫೋಟೋ ಅಂತೂ ಇಟ್ಟೇ ಇಟ್ಟಿರ್ತೀವಿ ಅಂತ. ರಘು ಶ್ವೇತಾ ಆನೇಕಲ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈಗಷ್ಟೇ ಒಂದು ಫ್ರೆಶ್ ಸಂದೇಶ ಬಂದಿದೆ. ಕಾಂಟ್ಯಾಕ್ಟ್ ನಂಬರ್ ಲಿಸ್ಟು, ಹಾಗೆ ಸ್ವಲ್ಪ ದುಡ್ಡು ಇದ್ದೇ ಇರಲೇಬೇಕಲ್ವಾ. ಹಾಗೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರ್ತೀವಿ, ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮರಿದಂಗೆ ಇಟ್ಕೊಂಡಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೋನಿಕಾ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೂ ಕೂಡ ಬಂದ್ಬಿಟ್ಟಿದ್ದೀವಿ. ಏನೇ ಇರಲಿ, ಎಮರ್ಜೆನ್ಸಿಗೆ ಅಂತ ಇಲ್ಲಿ ಕೊಟ್ಟಿರೋ ಇನ್ಪುಟ್ಸ್ ಪ್ರಕಾರ ನಂಬರ್ ಲಿಸ್ಟ್ ಇಟ್ಕೊಂಡಿರೋದು ಕೂಡ ವಾಸಿ ಅಂತ ಅನಿಸುತ್ತೆ. ಹಾಗೆ ಕಾರ್ಡ್ಸ್ ಅಂತೂ ಇದ್ದೇ ಇರುತ್ತೆ. ತುಂಬ ಫ್ಯಾಮಿಲಿ ಪರ್ಸನ್ಸ್ ಅಂತ ಅಂದರೆ, ಸೊ ಮನೆಯವರ ಫೋಟೋಸ್ ಕೂಡ ಇಟ್ಕೊಂಡಿರ್ತಾರೆ. ಏನೇ ಆಗಲಿ, ಅವರವರ ವೈಯಕ್ತಿಕ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ. ಮುಂದಿನ ಗೀತೆ ಎಲ್ಲರಿಗೋಸ್ಕರ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರುತ್ತೆ. ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ವಾಪಸ್ ಆಗ್ತೀನಿ ಈ ಒಂದು ಗೀತೆಗೋಸ್ಕರ.

0: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋಗೆ 24ರ ಸಂಭ್ರಮ. ಈ ಸಂಭ್ರಮವನ್ನ ಮತ್ತಷ್ಟು ಸಿಹಿಯಾಗಿಸೋದಿಕ್ಕೆ ನಮ್ಮ ಜೊತೆ ಆಗ್ತಿದ್ದಾರೆ ಸಪ್ತ ಸಾಗರದಾಚೆಗಿನ ಸುಂದರಿ.
1: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
2: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
1: ಹಾಗಾದ್ರೆ ಈ ಲೈವ್ ನಿಮ್ದೇ. ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
2: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ್ರು, ಗ್ರಾಮೀಣ ಜೀವನದ ಮಹತ್ವ, ಸರಳ ಜೀವನದ ತತ್ವ ಸಾರಿದ ಗಾಂಧಿವಾದಿ, ಪ್ರಬಂಧಗಳಿಂದ ಸಾಮಾಜಿಕ ಚಳವಳಿಯನ್ನೇ ಮಾಡಿದವರು, ಕೃತಿಗಳ ಮೂಲಕ ಗೊರೂರು ಅನ್ನುವ ಊರನ್ನ ಅಜರಾಮರ ಮಾಡಿದವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರರ ಧ್ವನಿ.
4: ಈಗ ಈ ಔದ್ಯತೆಯ ಮಾತಿದೆಯಲ್ಲ, ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಜೀವನವನ್ನ ಯಾವುದು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡುತ್ತದೆ, ಯಾವುದನ್ನು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡ್ತದೆ, ಅದು ಯಾವಾಗಲೂ ಆಕರ್ಷಣೀಯವಾಗಿಯೇ ಉಳಿಯತಕ್ಕಂಥ ವಿಷಯ. ಈ ಚರಿತ್ರೆ ಯಾತಕ್ಕೆ ನಮಗೆ ಯಾವತ್ತೂ ಆಕರ್ಷಣೀಯವಾಗಿರ್ತದೆ? ಒಂದು ಕಾಲದಲ್ಲಿ ಮನುಷ್ಯನಿಗೆ ಸಂಭವಿಸಿದ್ದೆ ಅದೇ ಎಲ್ಲ ಕಾಲಕ್ಕೂ ಮನುಷ್ಯನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲಿ ಸಂಭವಿಸುವಂತಹ ಪ್ರಶ್ನೆಗಳು. ಆ ರೀತಿ ಈಗ ರಾಮಾಯಣ ಎಂಬಂತ ಒಂದು ಕಾವ್ಯವನ್ನೇ ತಗೊಳ್ಳೋಣ,
5: ಸರಿ,
4: ಭಾರತ ಅನ್ನೋ ಕಾವ್ಯವನ್ನೇ ತೆಗೆದುಕೊಳ್ಳೋಣ, ಅಥವಾ ಹರಿಶ್ಚಂದ್ರನ ಕತೆ ತಗೊಳ್ಳೋಣ. ಈಗ ಇದು ಔಟ್ಡೇಟೆಡ್ ಅಂದ್ರೆ ಇವತ್ತಿನ ಕಾಲಕ್ಕೆ ಅದು ಔಟ್ಡೇಟೆಡ್ ಇರಬಹುದು, ಆದ್ರೆ ಆ ಕಥೆ ಅಂತ ಈಗ ನಡೆಯೋದಿಲ್ಲ. ಆದ ಮಾತ್ರಕ್ಕೆ ನೀವು ರಾಮಾಯಣವು ನಮ್ಮ ಜನಕ್ಕೆ ಇವತ್ತಿಗೆ ಅದಕ್ಕೆ ಮೌಲ್ಯವಿಲ್ಲ ಅಂತ ಹೇಳ್ತೀರಾ?
5: ಅಲ್ಲ, ಮೂಲ ಸತ್ಯಗಳ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ದು ಒಪ್ಕೊಳ್ತೇನೆ ನಾನು. ಹಾಗಂದ್ರೆ ನಾ ಹೇಳ್ತಿರೋದು
4: ಅದು ಆ ಪಾತ್ರಗಳು ಹಾಗಿರಬಹುದು. ಆ ಗ್ರಾಮ ಜೀವನ ಇವತ್ತೇನು ನಿರ್ಜನವಾಗಿಲ್ಲ, ಗ್ರಾಮ ಜೀವನದಲ್ಲಿ ಜನ ಇವಾಗಲೂ ಮುಂದುವರಿತಾಳೆ ಇದ್ದಾರೆ, ಅವರುಗಳು ಅದೇ ರೀತಿ ಜೀವನ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ, ಅದಕ್ಕನುಸಾರವಾಗಿ ಅವ್ರ ಜೀವನ ಇವತ್ತು ನಡೀತಾ ಇದೆ. ಪಟ್ಟಣ ಜೀವನವು ಹೇಗೆ ಒಂದು ರೀತಿ ಬದಲಾವಣೆ ಆಯ್ತು, ಪಟ್ಟಣ ಜೀವನವು ಹಿಂದಿನ ಕಾಲದಲ್ಲಿ ಈಗಿದ್ದಂತೆ ಇರಲಿಲ್ಲ. ಈಗ 30 ವರ್ಷದ ಬೆಂಗಳೂರನ್ನ ನೋಡಿದ್ರೆ ಅನೇಕ ವಿಷಯದಲ್ಲಿ ಬೆಂಗಳೂರಿನ ಎಕ್ಸ್ಟೆನ್ಷನ್ಗಳು ನಮ್ಗೆ ಹಳ್ಳಿ ಹಾಗೆ ಕಾಣ್ತಾ ಇದ್ವು. ಈಗ 30 ವರ್ಷದಲ್ಲಿ ನೋಡಿದ್ರೆ ಈಗ 30 ವರ್ಷವಾಯ್ತು, ಇವತ್ತು ಪಟ್ಟಣ ಜೀವನ ನಡೀತಾ ಇದೆ, ಹಳ್ಳಿ ಹಿಂದಿನ

0: ಹತ್ತು ವರ್ಷದ ಬೆಂಗಳೂರು ಜೀವನವೂ ನಡೀತು, ಈಗಲೂ ನಮ್ಮ ಹಿಂದೆಲ್ಲ ಹಳ್ಳಿ ಜೀವನವೂ ನಡೀತು, ಇವತ್ತು ನಡೀತು. ಯಾವುದು ಹಳ್ಳಿಯ ಜೀವನದಲ್ಲಿ ಅಥವಾ ಪಟ್ಟಣದ ಜೀವನದಲ್ಲಿ ಆಗ ಸ್ವಾರಸ್ಯ ಅಂತ ನಾವು ಭಾವಿಸಿದೆವೋ ಅದು ಎಂದೆಂದಿಗೂ ಸ್ವಾರಸ್ಯವಾಗಿ ಉಳಿಯತಕ್ಕಂಥ ಆ ಸತ್ಯಗಳೇ. ಅವು ಊರ ಎಂಬ ಒಂದು ಪಾತ್ರವಿದೆ ಅಂತ ನೀವು ನೋಡಿ. ಆ ತೂರಿನ ಪಾತ್ರದಲ್ಲಿ ಇದು ಯಾವತ್ತಿಗೂ ಔಟ್ಡೇಟೆಡ್ ಆಗೋದಕ್ಕೆ ಸಾಧ್ಯವಿಲ್ಲ. ಒಂದ್ ಪಕ್ಷ ಅವನ ದನ ಕಾಯೋದೊಂದು ಬಿಡಬಹುದು. ನಮ್ಮ ಗ್ರಾಮಗಳಲ್ಲಿ ಈಗ ಕೋಆಪರೇಟಿವ್ ದನ ಕಾಯೋದು ಬರ್ತಾ ಇದೆ, ಒಂದು ಸೊಸೈಟಿ ಅವರೇ ಕಾಯಿಸ್ತಾರೆ. ಆದ್ರೆ ಅಂತ ಒಂದು ಒಂದು ಪಾತ್ರವು ಅದರಲ್ಲಿ ಬರ್ತಕ್ಕಂತಹ ಸಂಗತಿಗಳು ಅವುಗಳನ್ನು ನೀವು ಔಟ್ಡೇಟೆಡ್ ಅಂತ ಅನ್ನೋಕ್ಕಾಗೋದಿಲ್ಲ. ಆದ್ರಿಂದ ಯಾವುದು ಶಾಶ್ವತವಾದ ಸಾಹಿತ್ಯ ಮೌಲ್ಯವನ್ನು ಉಳಿದಾಗಿರುತ್ತೆ ಅದು ಹಿಂದಿನ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಈ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಅದು ನಿಲ್ತಕ್ಕಂಥದ್ದು. ನಮ್ಮ ಪದ್ಧತಿಗಳು ಇಂಥವುಗಳು ಯಾವ್ದಿದೆ ಅವುಗಳ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಆ ವಿಷಯವನ್ನು ಚಿತ್ರಿಸೋದಕ್ಕಾಗುತ್ತೆ. ಆದ್ರಿಂದ ನಮ್ಮ ಜನತೆ ಇವತ್ತು ಕೂಡ ಉತ್ತಮವಾದ ಚಿತ್ರಣವನ್ನು ಮಾಡಬೇಕಾದ್ರೆ ನಮ್ಮ ಲೇಖಕರು ನಮ್ಮ ಜನತೆಯನ್ನು ಪ್ರೀತಿಸಬೇಕು, ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನೋಡಬೇಕು, ಅದನ್ನು ಆದರ್ಶವಾಗಿ ಜನರ ಮುಂದೆ ಇಡಬೇಕು. ಹಾಗಿಟ್ಟರೆ ಲೇಖಕರಿಗೆಲ್ಲ ಒಂದು ಮೇಲ್ಪಂಕ್ತಿ ಆಗುತ್ತೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಜನಧನ ಯೋಜನಾ ದೇಶಸ್ಯ ಆರ್ಥಿಕ ಸಶಕ್ತೀಕರಣೆ ಕ್ರಾಂತಿಕಾರಿ ಭೂಮಿಕಾಂ ನಿರ್ವಹತೀತಿ ಪ್ರಧಾನಮಂತ್ರಿಣಃ ಮೋದಿನಃ ವಕ್ತವ್ಯಂ. ನೇಪಾಳ ತಿಬ್ಬತಯೋಃ ಭೀಷಣಾಪ್ಲಾವೇನ ಮೃತಕಾನಾಂ ಸಂಖ್ಯಾ ಅಷ್ಟತ್ರಿಂಶತ್ಯಧಿಕ ಪಂಚಶತಂ ಯಾವತ್ ಅಭವತ್. ಸಾರ್ಧೈಕಸಹಸ್ರತೋಪ್ಯಧಿಕಾಃ ಜನಾಃ ವಿಲೀನಃ. ನೇಪಾಳ ನವತ್ಯುತ್ತರ ದ್ವಿಶತ ಭಾರತೀಯಾಃ ಅಸಂಪರ್ಕಿತಾಃ ಮಂತ್ರಾಲಯೇನ ಆಪದುದ್ಧರಣ ಕಾರ್ಯಾಣಿ ಚ ತೀವ್ರೀಕೃತಾನಿ. ಚೀನೆ ಪಂಚದಶಾಂಶೈಕಂ ಪರಿಮಾಣಮಿತಂ ಭೂಕಂಪಾನಂತರಂ ನೇಪಾಳೆ ನೂತನ ಜಲಪ್ಲಾವನ ಸಂಕಟಸ್ಯ ಸೂಚನಾ. ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನದ್ಯ ಷಡ್ ದಿವಸೀಯ ಪ್ರವಾಸಾಯ ಯುಎಸ್ ಪ್ರಸ್ಥಿತಾ. ಅಪಿ ಚ ಟಿಎಸ್ಎ ಬುಡಾಪೆಸ್ಟ್ ಓಪನ್ ಪ್ರತಿಯೋಗಿತಾಯಾಃ ಅಂತಿಮ ಸ್ಪರ್ಧಾಯಾಂ ಅದ್ಯ ರಾತ್ರೌ ಭಾರತಸ್ಯ ವೇಲಾವನ್ ಸೆಂಥಿಲ್ ಕುಮಾರಃ ಹಂಗರಿ ದೇಶಸ್ಯ ಬಾಲಾಜ್ ಫಾರ್ಕಸ್ ವರ್ಯೇಣ ಸಹ ಸ್ಪರ್ಧಿಷ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ಜನಧನ ಯೋಜನಾಯಾಃ ದ್ವಾದಶ ವರ್ಷಾಣಿ ಪೂರ್ಣತಾಂಗತಾನಿ. ದೇಶೆ ವಿತ್ತೀಯ ಸಮಾವೇಶನಸ್ಯ ಪರಿದೃಶ್ಯ ಪರಿವರ್ತನ ದಿಶಿ ಅಯಂ ಹಿ ಕಶ್ಚನ ಮಹತ್ವಪೂರ್ಣ ಪದಕ್ರಮ ವರ್ತತೆ. ಚತುರ್ದಶಾಧಿಕ ದ್ವಿಸಹಸ್ರತಮೆ ವರ್ಷೆ ಅಸ್ಮಿನ್ನೇವ ದಿನೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಏಷಾ ಯೋಜನಾ ಸಮಾರಬ್ಧಾ. ಪ್ರಧಾನಮಂತ್ರಿಣಾ ಉಕ್ತಂ ಯತ್ ವಿಗತೇಷು ದ್ವಾದಶಸು ವರ್ಷೇಷು ಜನಧನ ಯೋಜನಾಯಾಃ ಅಭೂತಪೂರ್ವ ಪರಿವರ್ತನಕಾರಿಣಾಂ ಪರಿಣಾಮಾನಾಂ ಪ್ರಭಾವಃ ಅದ್ಭುತಃ ಅಸ್ತಿ. ಸಾಮಾಜಿಕಾಂತರ್ಜಾಲಪಟಲೆ ಶ್ರೀಮೋದಿ ಅಲಿಖತ್ ಯತ್ ಜನಧನ ಯೋಜನಾ ವಿತ್ತೀಯ ಸಮಾವೇಶನಂ ಸಂವರ್ಧಯಿತುಂ ದೇಶಸ್ಯ ಜನಾನ್ ಶಕ್ತೀಕರ್ತುಂ ಚ ಮಹತ್ವಪೂರ್ಣಾಂ ಭೂಮಿಕಾಂ ನಿರ್ವಹತಿ. ಪ್ರಧಾನಮಂತ್ರಿ ಜನಧನ ಯೋಜನಾಯಾಃ ಅಂತರ್ಗತಂ ಅಧುನಾವಧಿ ಊನಷಷ್ಟಿ ಕೋಟಿತೋಪಿ ಅಧಿಕ

ಹಾಯ್ ಹಲೋ ನಮಸ್ಕಾರ, ಶುಭ ಸಂಜೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಮನಸ್ಸುಗಳ ಮಾತನ್ನ ಹೊತ್ತು ತಂದಿರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ಜೀವನ ಅನ್ನೋ ಜಂಜಾಟದಲ್ಲಿ ದೊಡ್ಡ ದೊಡ್ಡ ಗುರಿಗಳನ್ನ ಬೆನ್ನ ಹತ್ತಿರೋಂತ ನಾವು ಸಣ್ಣ ಸಣ್ಣ ಸಂಭ್ರಮಗಳನ್ನ ಮರ್ತು ಬಿಡ್ತಾ ಇದ್ದೀವಿ. ಇವತ್ತು ಆ ಸಣ್ಣ ವಿಷಯಗಳಲ್ಲಿ ಅಡಗಿರುವ ದೊಡ್ಡ ಸಂತೋಷದ ಬಗ್ಗೆ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ಸ್ನೇಹಿತರ ಜೀವನ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಸಾಧನೆಗಳು ಮಾತ್ರ ಅಲ್ಲ, ಬದಲಿಗೆ ಚಿಕ್ಕ ಚಿಕ್ಕ ಸಂತೋಷಗಳು ಕೂಡ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ ಅನ್ನೋದೇ ಇವತ್ತಿನ ಈ ಕಾರ್ಯಕ್ರಮದ ವಿಷಯ. ಎಸ್, ಬೆಳಗಿನ ಕಾಫಿಯ ಘಮ ಇರ್ಬೋದು, ಯಾರೋ ನಮಗೆ ಬೇಕಾದವರು ಸಡನ್ ಕಾಲ್ ಮಾಡಿದಾಗ, ಹಾಗೆ ಮಳೆಯ ಹನಿಗಳಿರ್ಬೋದು, ಹಳೆಯ ಸ್ನೇಹಿತರ ಸಡನ್ ಭೇಟಿ ಇರ್ಬೋದು, ನಾವು ಅನ್ಕೊಳ್ದೇ ಇರೋದು ಸಡನ್ ಆಗಿ ಆದಾಗ, ಹೀಗೆ ಈ ರೀತಿ ಚಿಕ್ಕ ಚಿಕ್ಕ ಘಟನೆಗಳಲ್ಲಿ ಅಸಲಿ ಸಂತೋಷ ಅಡಗಿರುತ್ತೆ. ಆದ್ರೆ ದುರಾದೃಷ್ಟವಶ ನಾವು ಸಣ್ಣ ಸಣ್ಣ ಸಂಭ್ರಮಗಳನ್ನ ಸಂತೋಷಗಳನ್ನ ಸೆಲೆಬ್ರೇಟ್ ಮಾಡೋದನ್ನ ಮರಿತಾ ಇದ್ದೀವಿ. ನಿಮ್ಗೆ ಏನನ್ಸುತ್ತೆ?

ನಾವೆಲ್ಲ ಸಾಮಾನ್ಯವಾಗಿ ಸಂತೋಷನ ಭವಿಷ್ಯದಲ್ಲಿ ಹುಡುಕ್ತಾ ಇದ್ವಿ. ನನಗೆ ಸಂಬಳ ಹೆಚ್ಚಾದಾಗ ಸಂತೋಷ ಆಗುತ್ತೆ, ನಾನು ಮನೆ ಕಟ್ಟಿದಾಗ ಸಂತೋಷ ಆಗುತ್ತೆ, ಅಥವಾ ನಾನು ಕಾರ್ ತಗೊಂಡಾಗ ನನ್ನ ಲೈಫಲ್ಲಿ ಸೆಟ್ಲ್ ಆದಾಗ ನಾನು ಸಂತೋಷ ಪಡ್ತೀನಿ ಅಂತ ನಾವು ನಮ್ಮ ಸಂತೋಷನ ಫ್ಯೂಚರ್ಗೆ ಮುಂದಿಡ್ತಾ ಇದ್ದೀವಿ. ಬದಲಿಗೆ ಇವತ್ತಿನ ಚಿಕ್ಕ ಚಿಕ್ಕ ಸಾಧನೆಗಳನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಮುಂದೆ ಸಾಗೋಣ. ಯಾಕಪ್ಪ ಅಂತ ಹೇಳಿದ್ರೆ, ಸಂತೋಷ ಅನ್ನೋದು ಒಂದು ಗಮ್ಯಸ್ಥಾನ ಅಲ್ಲ, ಅದೊಂದು ಪ್ರಯಾಣದ ಒಂದು ಭಾಗ. ಸ್ನೇಹಿತರೆ, ಸಂತೋಷಕ್ಕಾಗಿ ನಾವು ಅಲ್ಲಿ ಇಲ್ಲಿ ಹುಡುಕ್ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲಿನ ಪುಟ್ಟ ಪುಟ್ಟ ವಿಷಯಗಳಲ್ಲಿ ಅದನ್ನು ಹುಡುಕುವಂತಹ ದೃಷ್ಟಿ ನಮಗಿರಬೇಕು. ಅಂದರೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ವಿಷಯಗಳಲ್ಲಿ ಸಂತೋಷವನ್ನು ಹುಡುಕುವಂತಹ ಶಕ್ತಿ ನಮಗಿರಬೇಕು. ಸೊ ಇದಾಗಿತ್ತು ಈ ಹೊತ್ತಿನ ಮನಸ್ಸುಗಳ ಮಾತು. ಮಧುರ, ನೀವು ಕೂಡ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಘಟನೆಗಳನ್ನ ಕೂಡ ಸಂಭ್ರಮಿಸಿ, ಇದರಿಂದ ನಾವು ಕೂಡ ಸಂತೋಷವಾಗಿರಬಹುದು ಅಂತ ಹೇಳ್ತಾ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಮನಸ್ಸುಗಳ ಮಾತನ್ನ ಹಂಚಿಕೊಂಡಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದು ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಗಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ಧಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಪ್ರತಿಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟುಮಾಡಬಾರದು ಎಂಬ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ತಾವು ಭಾಗಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸದನದ ಸಮಯ ಹಾಳು ಮಾಡಿದವರು ಸಂವಿಧಾನದ ವಿರೋಧಿಗಳು ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರನ್ನ ವಿರೋಧ ಪಕ್ಷದವರು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಸಂವಿಧಾನಕ್ಕೆ ತಾವು ಸಂಪೂರ್ಣವಾಗಿ ತಲೆಬಾಗುವುದಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಕೇಂದ್ರ ಸರ್ಕಾರ ಹೊರಡಿಸಿರುವ ವರದಿ ಜಾರಿ ಮಾಡುವ ಅಧಿಸೂಚನೆಯು ಜೀವ ವಿರೋಧಿ ಹಾಗೂ ಅಮಾನವೀಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮಘಟ್ಟ ಪ್ರದೇಶದ 10 ಜಿಲ್ಲೆಗಳ 1,449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಈ ಅಧಿಸೂಚನೆಯು ಲಕ್ಷಾಂತರ ಕುಟುಂಬಗಳನ್ನು ಆತಂಕಕ್ಕೆ ಈಡು ಮಾಡಿದೆ. ಮಲೆನಾಡು ಹಾಗೂ ಪಶ್ಚಿಮಘಟ್ಟ ಪ್ರದೇಶಗಳ ಜನರ ಹಿತ ಗಮನದಲ್ಲಿ ಇಟ್ಟುಕೊಂಡು ಪರಿಹಾರ ಕಂಡುಕೊಳ್ಳಲು 1 ದಿನದ ವಿಶೇಷ ಅಧಿವೇಶನ ಕರೆಯಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮಘಟ್ಟ ಭಾಗದ ಜನರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಧೈರ್ಯ ತುಂಬಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಉದ್ದೇಶದಿಂದ ಬೆಂಗಳೂರನ್ನು ಹೊರತುಪಡಿಸಿ ಇತರೆ 5 ನಗರಗಳನ್ನು ಗುರುತಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ವಿಮಾನ ನಿಲ್ದಾಣ ಮತ್ತಿತರ ಮೂಲಸೌಕರ್ಯ ಹೊಂದಿರುವ ಸೂಕ್ತ 5 ನಗರಗಳನ್ನು ಗುರುತಿಸುವಂತೆ ತಿಳಿಸಿದ್ದಾರೆ. ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಏಕಗವಾಕ್ಷಿ ಅನುಮೋದನೆಯ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಲು ನಿಗದಿತ ಕಾಲಮಿತಿಯೊಳಗೆ ಅನುಮೋದನೆ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಪೊಲೀಸರ ಸಂಕಷ್ಟ ಭತ್ಯೆ ಪ್ರಮಾಣವನ್ನು ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲಿ 50% ಹೆಚ್ಚಿಸಲು ಸರ್ಕಾರದ ಸಮ್ಮತಿ ಇದೆ ಎಂದು

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಇಂದು ರಾಜ್ಯ ಪೊಲೀಸರಿಗಾಗಿ ಸಮಗ್ರ ಸಾಮರ್ಥ್ಯ ವೃದ್ಧಿ ತರಬೇತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಎನ್ಎಸ್ಜಿ ತರಬೇತಿಯಿಂದ ರಾಜ್ಯದ ಪೊಲೀಸರ ಸಾಮರ್ಥ್ಯ ಹಾಗೂ ಕೌಶಲ್ಯ ಹೆಚ್ಚಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಗಗನಚುಂಬಿ ಕಟ್ಟಡಗಳ ಮೇಲೆ ಹೆಲಿಪ್ಯಾಡ್ ನಿರ್ಮಾಣ ಕಡ್ಡಾಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ರೌಡಿಗಳ ನಿಗ್ರಹಕ್ಕೆ ಪ್ರತ್ಯೇಕ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಜ್ಯ ಸರ್ಕಾರಿ ಪರಿಶಿಷ್ಟ ನೌಕರರ ಸಮನ್ವಯ ಸಮಿತಿಯ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸರ್ಕಾರಿ ನೌಕರರು ನಿಮ್ಮ ಮಕ್ಕಳೊಂದಿಗೆ ಬಡವರ ಮಕ್ಕಳನ್ನು ಇಂಜಿನಿಯರ್ ವೈದ್ಯರನ್ನಾಗಿ ಮಾಡುವಂತೆ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದ್ದಾರೆ. ಈ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಪ್ರತ್ಯೇಕ ನೂತನ ಕಾನೂನು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವನೆ ಕೈಬಿಟ್ಟು ಪ್ರಸ್ತುತ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಉತ್ತರ ಕರ್ನಾಟಕ ಭಾಗದ ಶಾಸಕರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್, ಮಾಜಿ ಸಚಿವ ಸಿಸಿ ಪಾಟೀಲ್ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಧಾರವಾಡ ವಿಶ್ವವಿದ್ಯಾನಿಲಯದಲ್ಲೇ ಸೈಬರ್ ಕಾನೂನು, ಸಂವಿಧಾನಿಕ ಕಾನೂನು, ವಾಣಿಜ್ಯ ಹಾಗೂ ಅಂತಾರಾಷ್ಟೀಯ ಕಾನೂನು ಅಧ್ಯಯನ ವಿಭಾಗಗಳನ್ನು ಆರಂಭಿಸಬಹುದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು. ತನಿಖಾಧಿಕಾರಿ ಎಸಿಪಿ ರಾಘವೇಂದ್ರ ಹೆಗಡೆ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಹಣಕಾಸಿನ ಅಂಶಗಳನ್ನು ಇಡಿ ಪರಿಶೀಲನೆ ನಡೆಸುತ್ತಿದ್ದು, ನೇಮಕಾತಿ ಪ್ರಕ್ರಿಯೆಯಲ್ಲಿನ ಅಕ್ರಮಗಳು ಮತ್ತು ವಿವಿಧ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ನಡೆಸುತ್ತಿದೆ. ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡುವ ಮನೋಭಾವಕ್ಕೆ ಅವಕಾಶ ನೀಡದೆ ಎಲ್ಲರೂ ಸಮಾನರು ಎಂಬ ಮಾನವತಾ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ನಡೆದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು, ಡಾ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತರಾದವರಲ್ಲ, ಎಲ್ಲಾ ಸಮುದಾಯಗಳ ಏಳಿಗೆಗೆ ಅಭ್ಯುದಯಕ್ಕೆ ಬೆಳಕಾದವರು ಎಂದು ತಿಳಿಸಿದ್ದಾರೆ. ಪೌರ ಕಾರ್ಮಿಕರ ಕುಂದುಕೊರತೆಗಳು ಮತ್ತು ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಕಾರಾತ್ಮಕವಾಗಿ ಸ್ಪಂದಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ.
4: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೂಡ ನಾವೆಲ್ಲ ಮನುಷ್ಯರು ಅನ್ನುವಂತಹ ಮಾನವತಾ ಧರ್ಮವನ್ನ ನಮಗೆ ಪ್ರತಿಪಾದನೆ ಮಾಡಿದಂಥ ಅವರು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡಿದಂಥ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು. ಯಾಕೆಂದ್ರೆ ಅಂಬೇಡ್ಕರ್ ಅಂದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿ ಮಾತಾಡ್ತೇವೆ, ಇಲ್ಲ, ಅವರು ಎಲ್ಲ ಮನುಷ್ಯರಿಗೂ ಸಮಾನತೆಯ ಸಂದೇಶವನ್ನ ಕೊಟ್ಟಂತವ್ರು. ಕೊನೆ ಉಸಿರು ಇರೋವರೆಗೂ ಕೂಡ ನಮ್ಮ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದಂತವ್ರು.
0: ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣದ ತನಿಖೆಯ ವರದಿಯನ್ನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲದ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ನಡೆಸಿದ್ದರು. ಹನೂರು ವಲಯದ ಕರಡಿಕಲ್ಲು ಗುಡ್ಡದಲ್ಲಿ ಆಂಥೋಣಿಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಎಂಬುವರು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದರು. ಉಪಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ಮದ್ದೂರು ನಗರಸಭೆ ವ್ಯಾಪ್ತಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಸ್ವಚ್ಛತೆ ಹಾಗೂ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಪರಿಶೀಲಿಸಿದರು. ಘಟಕದಲ್ಲಿ ನೀರು ಸಂಸ್ಕರಣೆ ಪ್ರಕ್ರಿಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ನಿಯಮಾನುಸಾರ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ತ್ಯಾಜ್ಯ ನೀರು ಯಾವುದೇ ಕಾರಣಕ್ಕೂ ಶಿಂಷಾ ನದಿಗೆ ಸೇರ್ಪಡೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಹಾಗೂ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಹಾಗೂ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾರ್ಗದರ್ಶನದಲ್ಲಿಯೇ ನಡೆದಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ಪ್ರವಾಹ ದುರಂತದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅಥವಾ ಸಂಪರ್ಕಕ್ಕೆ ಸಿಗದೆ ಇದ್ದಲ್ಲಿ ಅವರ ವಿವರಗಳನ್ನು ತಕ್ಷಣ ಜಿಲ್ಲಾಡಳಿತಕ್ಕೆ ನೀಡುವಂತೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ಧಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಮ್ಯೂಸಿಕಲಿ ಇಂದ ಎಂದಿಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಸಮಯವಾಗಿದೆ. 6:56:46 ಈ ಸಮಯ ಸನ್ಸೆಟ್ ಸುಲಭಿ ಕಾರ್ಯಕ್ರಮದ ಸಮಯ. ಹಾಗೆ ಮಾತಾಡ್ತಾ ಮಾತಾಡ್ತಾ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಯಾವ ವಿಚಾರದ ಬಗ್ಗೆ ಮಾತಾಡುತ್ತೆ, ಏನ್ ಕಥೆ, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಗೀತೆಯ ನಂತರ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಓ ಮಲ್ಲಿಗೆ ಚಿತ್ರದ್ದು, SPB ಅವರ ಧ್ವನಿಯಲ್ಲಿ, ವಿ ಮನೋಹರ್ ಅವರ ಸಾಹಿತ್ಯ, ಹಾಗೆ ಅವರದೇ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಗೀತೆಯ ನಂತರ ಮಾತುಕತೆ ಮುಂದುವರಿಯುತ್ತೆ. ಈ ಹೊತ್ತಲ್ಲಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಒಂದು ಪದ ಯಾವಾಗಲೂ ಕೂಡ ಸುತ್ತಮುತ್ತ ಸುಳಿತಾನೇ ಇರುತ್ತೆ. ಸೊ ಅದು ಮ್ಯಾನಿಫೆಸ್ಟೇಷನ್ ಅಂತ, ಅಂದರೆ ಏನೋ ಒಂದು ಅಂದ್ಕೊಳ್ಳೋದು, ಸೊ ಅದಕ್ಕೋಸ್ಕರನೇ ದುಡಿಯೋದು, ಮತ್ತೆ ಒಂದಿನ ಅದನ್ನು ಸಾಧಿಸೋದು. ಸೊ ಇವತ್ತಿಗೆ ಇಷ್ಟು ಕಾರ್ ತೊಗೊಂಡಿದ್ದೀನಿ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಸ್ವಲ್ಪ ಇನ್ನೊಂದು ಕಾರ್ ಆ್ಯಡ್ ಆನ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು. ಸೊ ಸ್ವಲ್ಪ ದಿನಗಳ ನಂತರ, ಸ್ವಲ್ಪ ತಿಂಗಳುಗಳ ನಂತರ ಆ ಒಂದು ಇಷ್ಟಪಟ್ಟಿದ್ದನ್ನು, ಆಸೆ ಪಟ್ಟಿದ್ದನ್ನು ನಾವು ಪಡ್ಕೊಳ್ಳೋವಂಥದ್ದು, ಆ ಖುಷಿನೇ ಬೇರೆ ಅಲ್ವಾ, ಮಜಾನೇ ಬೇರೆ ಅಲ್ವಾ, ಏನು ಹೇಳ್ತೀರಿ? ಸೊ ಈ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನೀವು ಕೂಡ ಬರೆದು ಕಳಿಸಿ ಸ್ನೇಹಿತರೆ, ಯಾವ ಒಂದು ವಿಚಾರದಲ್ಲಿ ಹೌದಪ್ಪ ನಾನು ಹಿಂಗೆ ಇರಬೇಕು ಅಂತ ಅಂದ್ಕೊಂಡೆ, ಸೊ ಒಂದು ಸ್ವಲ್ಪ ದಿನಗಳ ನಂತರ, ಒಂದು ಸ್ವಲ್ಪ ತಿಂಗಳುಗಳ ನಂತರ ಹೀಗೆ ಆದೆ, ಇಂಥ ಒಂದು ವಸ್ತು ಸಿಕ್ಕೇ ಸಿಕ್ತು, ಸೊ ಇಷ್ಟು ಮುಂದುವರೆದೆ, ಆ ಒಂದು ಸಫಲತೆ ಅನ್ನೋದನ್ನು ಪಡ್ಕೊಂಡಿದ್ದೀರಿ ಅನ್ನೋದಾದರೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480109018091013. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಚೆಲುವ ಚಿತ್ರದ ಚಂದದ ಗೀತೆ ಮೂಡಿ ಬರ್ತಾ ಇದೆ. ಚಿತ್ರ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಗ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಗೆ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಂದರೆ ಯಾವುದಾದ್ರು ಒಂದು ವಿಚಾರದ ಬಗ್ಗೆ ಅಥವಾ ಒಂದು ವ್ಯಕ್ತಿತ್ವದ ಬಗ್ಗೆ ನಮಗೊಂದು ಸ್ಪಷ್ಟತೆ ಇದ್ದರೆ ಖಂಡಿತವಾಗ್ಲೂ ಮುಂದೆ ಆ ಒಂದು ವ್ಯಕ್ತಿತ್ವ ತುಂಬಾ ಪ್ರಭಾವ ಬೀರುತ್ತೆ. ಹಾಗೆ ನಾವು ಕೂಡ ಪಾಸಿಟಿವಿಟಿಯನ್ನು ಆ ಪಾಸಿಟಿವ್

ವೈಬನ್ನು ನಾವು ಕೂಡ ಪಡ್ಕೊಳ್ಬಹುದು. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ನಾವು ಯಾವುದೇ ವಿಚಾರದ ಬಗ್ಗೆ ಸ್ಪಷ್ಟವಾಗಿ ಬಯಸ್ತೀವೋ ಅದ್ರ ಬಗ್ಗೆ ಧನಾತ್ಮಕವಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಕ್ರಮೇಣ ಜೀವನದಲ್ಲಿ ಸಾಕಾರಗೊಳ್ಳುತ್ತೆ. ಪ್ರತಿದಿನ ಗುರಿಗಳನ್ನು ಮನಸ್ಸಿನಲ್ಲಿ ಚಿತ್ರಿಸ್ಕೊಳ್ಬೇಕು, ಕೃತಜ್ಞತೆಯಿಂದ ಇರಬೇಕು, ಸಕಾರಾತ್ಮಕ ಆಲೋಚನೆಗಳನ್ನು ನಾವು ಬಳಸಬೇಕು. ಸೊ ಇದರಿಂದ ಮಾತ್ರನೇ ನಾವೊಂದು ಗುರಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನನ್ನ ಆಲೋಚನೆ ನನ್ನ ವಾಸ್ತವಿಕತೆ ಅನ್ನೋ ಮಾತಿನಲ್ಲಿ ನಾವು ಮುಂದೆ ಸಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಪುರೋಹಿತ್ BTM ಲೇಔಟ್ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹೌದು, ಬಹಳ ಸೊಗಸಾಗಿರುವಂತಹ ಸಂದೇಶ. ಬಹಳಷ್ಟು ಜನ ಅನ್ಕೊಳ್ತಾರೆ, ನಾನು ಈ ವರ್ಷದಲ್ಲಿ ಒಂದು ಒಳ್ಳೆ ಉದ್ಯಮ ಶುರು ಮಾಡಬೇಕು, ಒಂದು ಹೊಸ ಉದ್ಯಮ ಶುರು ಮಾಡಬೇಕು ಅಂತ. ಸೊ ಅವ್ರು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾರೋ ಅದೇ ತರಾನೇ ದುಡಿತಾರೆ. ಹಾಗೆ ದುಡಿದು ಒಂದು ದಿನ ಆ ಒಂದು ಉದ್ಯಮಿಯಾಗಿನೇ ಹೊರಹೊಮ್ಮುತ್ತಾರೆ. ಎಂಥ ಚಂದದ ಒಂದು ಸಕ್ಸಸ್ ಅಲ್ವಾ ಸ್ನೇಹಿತರೆ, ಒಂದು ಹಿರಿಮೆ ಅಂತ ಹೇಳಬೇಕು. ನೀವು ಕೂಡ ಅಷ್ಟೇ. ಸೊ ಯಾರಾದರೂ ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ತಿದ್ರು ಅಷ್ಟೇ, ಖಂಡಿತವಾಗ್ಲಿ ಈ ಸರ್ತಿ ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗ್ತೀನಿ ಅಂತ ಅಂದ್ಕೊಳ್ಳಿ, ಅದರಂತೆಯೇ ದುಡಿಬೇಕು, ಆ ಹಾದಿನಲ್ಲಿನೇ ಹೋಗಬೇಕು. ಮಂತ್ರಕ್ಕೆ ಮಾವಿನಕಾಯಿ ಉದುರತ್ತಾ ಅಂತ ಮಾತು ಕೇಳಿದ್ದೀವಿ. ಸೊ ಬರೀ ಅಂದ್ಕೊಂಡ್ರೆ ಸಾಲದು, ಬಟ್ ಅದರ ಎಡೆಗೆ ನಾವು ಚೆನ್ನಾಗಿ ದುಡಿದ್ರಷ್ಟೇನೆ ಆ ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಜ ಆಗಲಿಕ್ಕೆ ಸಾಧ್ಯ. ಸೊ ಒಂದು ಸ್ಪಷ್ಟವಾದ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತ ಹೇಳ್ತಾ, ಮುಂದೆ ನೀವೆಲ್ಲರಿಗೋಸ್ಕರ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಉನ್ನಿಕೃಷ್ಣನವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ತುತ್ತಮುತ್ತ ಚಿತ್ರದ ಹಂಸಲೇಖ ಅವರ ಸಾಹಿತ್ಯ, ಹಾಗೆ ಅವರದೇ ಸಂಗೀತದಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಗ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾವು ಎಷ್ಟು ಪಾಸಿಟಿವ್ ಆಗಿ ನಮ್ಮ ಮಾತಿಂದ ನಮ್ಮ ಬಾಯಿಂದ ಮಾತುಗಳು ಹೊರಡ್ತವೋ ಅದು ಖಂಡಿತ ಸಾಧ್ಯ ಆಗೇ ಆಗುತ್ತೆ. ಸೊ ಕೆಲವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅಯ್ಯೋ ಹಿಂಗ ಅಯ್ಯೋ ಹಂಗ ಅಂತ ಯಾವಾಗಲೂ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಅಲ್ಲಿ ಒಂಥರ ಈ ಮನಸ್ಸಲ್ಲೆಲ್ಲ ಒಳ್ಳೆ ಜೇಡ ತುಂಬ್ಕೊಂಡಂಗೆ ಆಗೋಗ್ಬಿಟ್ಟಿರುತ್ತೆ ಅನ್ಸುತ್ತೆ ಅವರಿಗೆ. ಸೊ ಒಂದೊಂದ್ಸರ್ತಿ ಯಾವಾಗ್ಲೂ ಕೆಲವರು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಕಾಲಕ್ರಮೇಣ ಬಹುಶಃ ಹಾಗೆ ಆಗೋಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ಆದಷ್ಟು ಭಗವಂತ ಏನು ಕೊಟ್ಟಿದೆಯೋ ಅದರಲ್ಲಿ ನಾವು ತೃಪ್ತವಾಗಿದ್ದೀವಪ್ಪ, ಖುಷಿಯಾಗಿದ್ದೀವಪ್ಪ, ಯಾವಾಗ್ಲೂ ಸದಾಕಾಲ ಪಾಸಿಟಿವ್ ಯೋಚನೆಯಲ್ಲೇ ಇದ್ದೀವಪ್ಪ ಅನ್ನೋದಾದರೆ ಖಂಡಿತ ನಾವು ಏನೇ ಮನಸ್ಸಲ್ಲಿ ಸ್ಪಷ್ಟವಾಗಿ ಅಭಿಪ್ರಾಯ ಪಟ್ಕೊಂಡ್ರೂ ಅದು ನಿಜ ರೂಪದಲ್ಲಿ ಖಂಡಿತ ಸತ್ಯ ಆಗುತ್ತೆ. ಯಶೋದಾ ಹಾಗೂ ಸಮರ್ಥ್ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬ ವರ್ಷಗಳಿಂದ ಟೂ ವೀಲರ್ ತಗೊಳ್ಳೋ ಆಸೆ ಇತ್ತು, ಈಗ ಅದು ನೆರವೇರಿದೆ. ತಗೊಳ್ತೀನಿ ತಗೊಳ್ತೀನಿ ಅಂತ ಯಾವಾಗಲೂ ಅಂದ್ಕೊಳ್ತಾನೆ ಇದೆ, ಖಂಡಿತ ಅದು ನೆರವೇರಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಅದು ಒಂದು ವಸ್ತುನೇ ಆಗಿರಬಹುದು ಅಥವಾ ಬರೀ ವಸ್ತು ಮಾತ್ರನೇ ಅಂತಲ್ಲ, ಪ್ರೀತಿ ವಿಶ್ವಾಸ ಆಗಿರಬಹುದು ಅಥವಾ ನೆಮ್ಮದಿ, ಯಾವಾಗಲೂಪ್ಪ ಖುಷಿಯಾಗಿದ್ದೀನಪ್ಪ ನೆಮ್ಮದಿಯಾಗಿದ್ದೀನಪ್ಪ ಅಂತಂದರೆ ನಿಜ ಬಹುಶಃ ಯಾವ ಕಾಯಿಲೆನೂ ಕೂಡ ಮನುಷ್ಯನಿಗೆ ಅಂಟೋದಿಲ್ಲ ಅಂತ ಅನಿಸುತ್ತೆ. ಸೊ ಎನಿವೇಸ್ ವಿಚ್, ಯಾವಾಗಲೂ ಒಳ್ಳೆಯ ಯೋಚನೆಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತ ಹೇಳ್ತಾ ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಈ ಸೊಗಸಾಗಿರುವಂಥ ಗೀತೆ ಎಸ್ ಪಿ ಪಿ ಅವರ ಧ್ವನಿಯಲ್ಲಿ, ಕೊಡಗಿನ ಕಾವೇರಿ ಚಿತ್ರದ್ದು, ಚಿತ್ರಮ್ಮ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದಲ್ಲಿ ಈ ಗೀತೆ.

ಹಾಗೆ ಕೆಲವರು ಹೀಗೆ ಹುಡುಕಾಡ್ತಾನೆ ಇರ್ತಾರೆ, ನೆಮ್ಮದಿ ಹುಡುಕಾಡ್ತಾ ಇರ್ತಾರೆ, ಇಲ್ಲೇ ಇರೋಂಥ ನೆಮ್ಮದಿನ ಪಡ್ಕೊಳ್ಳದೆ ಎಲ್ಲೆಲ್ಲೋ ಹೋಗಿ ಹೋಗಿ ಹುಡುಕ್ತಾರೆ. ಸೊ ಏನೇ ಎಷ್ಟೇ ದುಡ್ಡಿರಲಿ, ಏನೇ ಇರಲಿ, ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಆದಷ್ಟು ನೆಮ್ಮದಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡೋದು ಒಳಿತು ಅಂತ ಅನಿಸುತ್ತೆ. ವಸ್ತುನಿಷ್ಠವಾಗಿ ಹೋಗೋದಕ್ಕಿಂತ ಭಾವನಾನಿಷ್ಠವಾಗಿ ಹೋಗೋದು ಒಳ್ಳೆಯದು ಅಂತ ಅನಿಸುತ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 290 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶಫ್ಕಟ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಮೋದಿ ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಅವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31ರಂದು ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿ ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಯಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವ ಪಡೆದಿದ್ದು, ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ಭಾರತ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ನೇಪಾಳದಲ್ಲಿ ಇನ್ನೂ 290 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ಸಿಗದೆ ಉಳಿದಿದ್ದಾರೆ. ಅವರನ್ನು ಪತ್ತೆಹಚ್ಚಲು ಮತ್ತು ಅವರ ರಕ್ಷಣೆಗಾಗಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಲ್ಲಿ ತ್ರಿಶೂಲಿ ಜಲವಿದ್ಯುತ್ ಯೋಜನೆಯ 63 ಕಾರ್ಮಿಕರು ಮತ್ತು ತಮಿಳುನಾಡಿನ 21 ಜನರು ಸೇರಿದ್ದಾರೆ. ನೇಪಾಳ ಸರ್ಕಾರ, ಭಾರತದ ಇತರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಸ ನಿರ್ವಾಹಕರು ಮತ್ತು ಸಂಬಂಧಿತ ಅಧಿಕಾರಿಗಳೊಂದಿಗೆ ವಿದೇಶಾಂಗ ಸಚಿವಾಲಯ ಸಮನ್ವಯ ಸಾಧಿಸುತ್ತಿದೆ. ಅಲ್ಲದೆ ಸಚಿವಾಲಯದಲ್ಲಿ 24 ಗಂಟೆಗಳ ನಿಯಂತ್ರಣ ಕೊಠಡಿಯನ್ನು ಸಹ ಸ್ಥಾಪಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ಮಾತುಕತೆ ನಡೆಸಿದ್ದು, ಭಾರತದ ಸಂಪೂರ್ಣ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ನೇಪಾಳದಿಂದ ರಕ್ಷಿಸಲ್ಪಟ್ಟ 21 ಯಾತ್ರಿಕರನ್ನು ಭೇಟಿಯಾದರು. ಈ ಯಾತ್ರಿಕರು ನಿನ್ನೆ ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡುವಿಗೆ ಆಗಮಿಸಿ ಇಂದು ನವದೆಹಲಿ ತಲುಪಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಹಠಾತ್ ಪ್ರವಾಹದ ನಂತರ ಪರಿಹಾರ ಮತ್ತು ರಕ್ಷಣೆಯಲ್ಲಿ ನೇಪಾಳ ಸರ್ಕಾರವನ್ನು ಬೆಂಬಲಿಸಲು ಭಾರತ ಕೆಲಸ ಮಾಡುತ್ತಿದೆ. ಇಂದು ಬೆಳಗ್ಗೆ ನೇಪಾಳದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದು, ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಭಾರತೀಯ

0: ಯಾತ್ರಿಕರ ರಕ್ಷಣೆಗಾಗಿ ನೇಪಾಳ ಸರ್ಕಾರ ಮತ್ತು ಅಲ್ಲಿನ ಸೇನೆಯ ರಕ್ಷಣಾ ಕಾರ್ಯಗಳಿಗೆ ಧನ್ಯವಾದ ಸಲ್ಲಿಸಿದರು. ಇದೇ ವೇಳೆ ಭಾರತಕ್ಕೆ ಸುಗಮವಾಗಿ ಯಾತ್ರಿಕರು ಮರಳಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನು ಸಹ ಅವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚೀನಾ ನೇಪಾಳ ಗಡಿಯಲ್ಲಿರುವ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 5 ನಾಗರಿಕರು ಮೃತಪಟ್ಟಿದ್ದು 558 ಜನರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪೈಕಿ 260 ಮಂದಿ ವಿದೇಶಿ ಪ್ರವಾಸಿಗರಾಗಿದ್ದರು ಎಂದು ಚೀನಾ ತಿಳಿಸಿದೆ. ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳು ಸೇರಿದಂತೆ 1,000 ಹೆಚ್ಚು ಜನರನ್ನು ಗೈರಾಂಗ್ ಕೌಂಟಿಯಿಂದ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು 7 ಚೀನಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗಾಗಿ ಹೆಚ್ಚಿನ ಭಾರತೀಯ ಯಾತ್ರಿಕರು ಟಿಬೆಟ್ ಗಡಿ ಪ್ರದೇಶಕ್ಕೆ ಆಗಮಿಸಿದ್ದರು. ಕಾಣೆಯಾದವರ ಪತ್ತೆಗಾಗಿ ವಿದೇಶಗಳ ರಾಯಭಾರ ಕಚೇರಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ತುರ್ತು ಸಾಮಗ್ರಿಗಳನ್ನು ಪೀಡಿತ ಪ್ರದೇಶಕ್ಕೆ ರವಾನಿಸಲಾಗುತ್ತಿದೆ. ಪ್ರವಾಹದಿಂದಾಗಿ ರಸ್ತೆ ಸಂವಹನ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಸಕ್ಕರೆ ಕೊರತೆಯಿಲ್ಲ. ಸೂಕ್ತ ಬೆಲೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಗಾಗಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಗಟು ಸಕ್ಕರೆ ಬೆಲೆ ಸುಮಾರು 20% ಕುಸಿದಿದೆ ಮತ್ತು ಚಿಲ್ಲರೆ ಮಾರಾಟದ ಸಕ್ಕರೆ ಬೆಲೆ ಕೂಡ ತಗ್ಗಲು ಪ್ರಾರಂಭಿಸಿವೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕೃತಕ ಅಭಾವವನ್ನು ತಡೆಯಲು ಸಚಿವಾಲಯ ಅನೇಕ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಂಡಿದೆ. ಹೊಸ ಋತುವಿಗೆ ಕಬ್ಬು ಅರಿಯುವಿಕೆಯು 15 ಪ್ರಾರಂಭವಾಗಲಿದ್ದು ಈ ತಿಂಗಳಲ್ಲಿ 10 ಟನ್ಗಳಿಗೂ ಹೆಚ್ಚು ಸಕ್ಕರೆ ಉತ್ಪಾದಿಸುವ ನಿರೀಕ್ಷೆ ಇದೆ. ಅಕ್ಟೋಬರ್ನಲ್ಲಿ ಉತ್ಪಾದಿಸುವ ಸಕ್ಕರೆಯನ್ನು ನಿರ್ಬಂಧವಿಲ್ಲದೆ ಮಾರಾಟ ಮಾಡಲು ಸಕ್ಕರೆ ಕಾರ್ಖಾನೆಗಳಿಗೆ ಅನುಮತಿ ನೀಡಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1.21 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ. ಹೊಸ ಹಂಗಾಮಿನ ಈರುಳ್ಳಿ ಬಂದ ಬಳಿಕ ಬೆಲೆ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿಯ ಉದ್ಘಾಟನೆ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಸಭೆಯಲ್ಲಿ ತರಬೇತಿ, ಮಿಲಿಟರಿ ಸಮರಾಭ್ಯಾಸ, ಔಷಧ, ರಕ್ಷಣಾ ಉದ್ಯಮ, ಸಂಶೋಧನೆ ಮತ್ತು ಅಭಿವೃದ್ದಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಉಭಯ ದೇಶಗಳು ಒಪ್ಪಿಗೆ ಸೂಚಿಸಿವೆ. 5 ಸದಸ್ಯರ ಕುವೈತ್ ನಿಯೋಗದ ಬ್ರಿಗೇಡಿಯರ್ ಜನರಲ್ ರೇದ್ ಅಲ್ಸಾಕ್ರಾನ್ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಶಿಕಾಗೋ, ಅಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಅಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿಷ್ಠಿತ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಐತಿಹಾಸಿಕ ಗೆಲುವು ಪ್ರಜ್ಞಾನಂದ ಅವರ ಅಸಾಧಾರಣ ಪ್ರತಿಭೆ, ದೃಢ ನಿಶ್ಚಯ, ಸಂಯಮ ಮತ್ತು ನಿರಂತರ ಶ್ರೇಷ್ಠತೆಯ ಅನ್ವೇಷಣೆಗೆ ಸಾಕ್ಷಿಯಾಗಿದೆ. ಅವರು ಜಾಗತಿಕ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದು ನಿರಂತರ ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದ್ದಾರೆ.

ನಾರ್ವೆಯ ದೊರೆ ಐದನೇ ಹರಾಲ್ಡ್ ಅವರು ಇಂದು ಓಸ್ಲೋದ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಯುರೋಪಿನ ಅತ್ಯಂತ ಹಿರಿಯ ದೊರೆಯಾಗಿದ್ದ ಹರಾಲ್ಡ್ ಅವರು ತಮ್ಮ ತಂದೆ ಐದನೇ ಒಲಾವ್ ಅವರ ನಿಧನದ ಬಳಿಕ 1991ರಲ್ಲಿ ನಾರ್ವೆಯ ದೊರೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ರಾಜಪ್ರಭುತ್ವದ ಆಧುನೀಕರಣಕ್ಕೆ ಅವರು ನೀಡಿದ ಕೊಡುಗೆಯಿಂದಾಗಿ ಜನಪ್ರಿಯರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 219 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ, ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ನಮಸ್ಕಾರ ಎಲ್ಲರಿಗೂ. ಇದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಒಲವಿನ ಆಲಾಪ ಕಾರ್ಯಕ್ರಮ. ಈ ಹೊತ್ತಲ್ಲಿ ನಿಮ್ ಜೊತೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಒಲವಿನ ಆಲಾಪ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು 101.3ರಲ್ಲಿ. ಆಸ್ಟ್ರಿಯನ್ ಕವಿ ಮತ್ತು ಲೇಖಕರಾದ ರೈನರ್ ಮರಿಯಾ ರಿಲ್ಕೆ ಅವರು ಪ್ರೀತಿಯ ಬಗ್ಗೆ ಒಂದು ಸಾಲನ್ನ ಹೇಳಿದ್ದಾರೆ. ನನ್ನ ಆತ್ಮವು ನಿನ್ನ ಆತ್ಮವನ್ನು ಸ್ಪರ್ಶಿಸದಂತೆ ಅದನ್ನು ನನ್ನೊಳಗೆ ಹೇಗೆ ಹಿಡಿದಿಟ್ಟುಕೊಳ್ಳಲಿ? ಬಹುಶಃ ಇದು ಎಲ್ಲಾ ಪ್ರೇಮಿಗಳನ್ನು ಕಾಡೋ ಪ್ರಶ್ನೆ, ಹೌದಲ್ವಾ?

ಚಿಲಿಯನ್ ಕವಿ ಪ್ಯಾಬ್ಲೋ ನೆರುಡಾ ಅವರು ಪ್ರೀತಿಯ ಬಗ್ಗೆ ಹೇಳಿರೋ ಮಾತಿದು, ಹೇಗೆ, ಯಾವಾಗ, ಎಲ್ಲಿಂದ ಎಂಬುದೇ ತಿಳಿಯದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಯಾವುದೇ ಗೊಂದಲವಿಲ್ಲದೆ, ಅಹಂಕಾರವಿಲ್ಲದೆ, ಸರಳವಾಗಿ ನಿನ್ನನ್ನು ಪ್ರೀತಿಸುತ್ತೇನೆ. ಪ್ರೀತಿಸೋದು ಎಷ್ಟು ಸರಳ ಅಲ್ವಾ? ಆದರೆ ಪ್ರೀತಿಸಬೇಕು ಅನ್ನೋ ಮನಸ್ಸಿರಬೇಕಷ್ಟೇ. ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ಕಾರ್ಯಕ್ರಮ, ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.

ಒಲವಿನ ಆಲಾಪ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಐರಿಷ್ ಕವಿ, ನಾಟಕಕಾರ, ಕಾದಂಬರಿಕಾರ ಆಸ್ಕರ್ ವೈಲ್ಡ್ ಅವರು ಪ್ರೀತಿಯ ಬಗ್ಗೆ ಒಂದು ವಿಶೇಷವಾದ ಮಾತನ್ನ ಹೇಳಿದ್ದಾರೆ. ನೀನು ನಿಜವಾಗಿಯೂ ಪ್ರೀತಿಸಲ್ಪಡ್ತಿದ್ರೆ ನೀನು ಬಡವನಾಗಿರೋಕೆ ಹೇಗ್ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅಲ್ವಾ? ಯಾಕಂದ್ರೆ ಪ್ರೀತಿ ಅನ್ನೋದೇ ನಿಜವಾದ ಸಿರಿವಂತಿಕೆ. ನಿಮ್ಮಾತು ಕೂಡ ಇದೇ ಅಲ್ವಾ?

0: do Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಅಮೆರಿಕನ್ ಕವಿ, ಲೇಖಕ, ಕಲಾವಿದ ಖಲೀಲ್ ಗಿಬ್ರಾನ್ ಅವರ ಮಾತೊಂದು ಹೀಗಿದೆ: ಪ್ರೀತಿ ಯಾರನ್ನು ಸ್ವಂತ ಅಂತ ಬಂಧಿಸೋದಿಲ್ಲ, ಸ್ವಂತವಾಗಿಸಿಕೊಳ್ಳಲು ಬಯಸೋದಿಲ್ಲ, ಪ್ರೀತಿಗೆ ಪ್ರೀತಿನೇ ಸಾಕು. ಎಷ್ಟು ಸೊಗಸಾದ ಮಾತಿದು!

ಇದಾಗಿತ್ತು ಈ ಹೊತ್ತಿನ ಒಲವಿನ ಆಲಾಪ. ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ ಅನ್ನ ಯಾವಾಗಲೂ ಕೇಳ್ತಾನೆ ಇರಿ. ಇಷ್ಟು ಹೊತ್ತು ನಿಮ್ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.

0: 5 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್. ಸಮಯ ಆಗಿದೆ 9:17:46. ಈ ಸಮಯ ಸುಕೂನ್ ಕೆ ಪಲ್ ಕಾರ್ಯಕ್ರಮದ ಸಮಯ. ಸುಕನ್ ಕೆಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದೆ ಚಿತ್ರಗೀತೆಗಳನ್ನು ಆಲಿಸುವಂತಹ ಸಮಯ ಮೂಡಿ ಬರ್ತಾ ಇದೆ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಶರ್ಮಿಳಿ ಚಿತ್ರದ ಗೀತೆ, ನೀರಜ್ ಅವರ ಸಾಹಿತ್ಯ, ಹಾಗೆ ಎಸ್ ಡಿ ಬರ್ಮನ್ ಅವರ ಸೂಪರ್ ಕಂಪೋಸಿಷನ್ನಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಸ್ನೇಹಿತರೆ, ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಹೊತ್ತಲ್ಲಿ ಸುಕನ್ ಕೆಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ಬ್ಲ್ಯಾಕ್ಮೇಲ್ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯ, ಹಾಗೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸೂಪರ್ ಕಂಪೋಸಿಷನ್ ಈ ಗೀತೆ ಇತ್ತು. ಹಾಗೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ಟ್ರಾವೆಲ್ ಟೈಮ್ ಹಿಡ್ಸ್ ಅಂತ ನೋಡೋದಾದರೆ, ಅಂದರೆ ಯಾವಾಗಾದರೂ ಜರ್ನಿ ಮಾಡುವಾಗ ಕೇಳುವಂಥದ್ದಲ್ಲ, ಆದರೆ ಹಾಡ್ತಾ ಹಾಡ್ತಾ ಹಾಗೆ ಪಿಕ್ಚರೈಸ್ ಮಾಡಿರೋವಂಥದ್ದು, ಅಂದರೆ ಗಾಡೀಲಿ ಸಾಗ್ತಾ ಸಾಗ್ತಾ ಪಿಕ್ಚರೈಸ್ ಮಾಡಿರೋವಂಥದ್ದು, ಅಂತಹ ಗೀತೆಗಳು ಬಾಲಿವುಡ್ನಲ್ಲಂತೂ ಸಾಕಷ್ಟು ಸಾಕಷ್ಟು ಇದ್ದಾವೆ. ಅದರಲ್ಲಿ ಒಂದು ಜೀಪ್ನಲ್ಲಿ ಹಾಡ್ತಾರೆ ಈ ಒಂದು ಗೀತೆಯನ್ನು, ಮೇರೆ ಸನಮ್ ಚಿತ್ರದ್ದು, ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಬಹಳ ಸೊಗಸಾಗಿ ಅನಿಸುತ್ತೆ ಈ ಗೀತೆ. ಅದೇ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಈ ಹೊತ್ತಲ್ಲಿ ಸುಕುನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ.

ಹಾಗೆ ಸಾಕ್ತಾ ಸಾಕ್ತಾ ಹಾಡ್ತಾ ಹಾಡ್ತಾ ಇರೋ ಗೀತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗಷ್ಟೇ ಪಡೋಸನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇದರಲ್ಲಿ ಹೇಮಾ ಮಾಲಿನಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಸೂಪರಾಗಿ ಡ್ರೆಸ್ ಆಗಿ ಕಾರಲ್ಲಿ ಹೋಗಲ್ಲ, ಲಾರಿಲ್ಲೂ ಹೋಗಲ್ಲ, ಬಸ್ಸಲ್ಲಿ ಹೋಗಲ್ಲ, ಬದಲಿಗೆ ಸೈಕಲಲ್ಲಿ ಹೋಗ್ತಾ ಇರ್ತಾರೆ. ಏನೋ ಒಂಥರ ಖುಷಿ ನೋಡ್ತಾ ಇದ್ರೆ. ಆಹಾ, ಎಲ್ಲ ಪ್ರಪಂಚದ ಏನೇನೆಲ್ಲನೂ ಜಂಜಾಟ ಇದೆಯೋ ಅಥವಾ ನಮ್ಮ ಸ್ವಂತ ಜಂಜಾಟ ಏನಿದೆಯೋ ಎಲ್ಲ ಬಿಟ್ಬಿಟ್ಟು ಸೈಡ್ಗೆ ಫ್ರೆಂಡ್ಸ್ ಜೊತೆ ಸೈಕಲಲ್ಲಿ ಹಾಗೆ ರೌಂಡ್ ಹೊಡಿತಾ ಇದ್ರೆ ಎಂಥ ಖುಷಿ ಅಲ್ವಾ? ಅಂಥ ಖುಷಿಯನ್ನು ಈ ಒಂದು ಗೀತೆಯಲ್ಲಿ ನಾವು ನೋಡ್ಬೋದು. ಮತ್ತೊಂದು ಸೊಗಸಾಗಿರುವಂಥ ಗೀತೆ ಮೂಡಿ ಬರ್ತಾ ಇದೆ ಕಿಶೋರ್ದ ಅವರ ಧ್ವನಿಯಲ್ಲಿ, ಆರಾಧನಾ ಚಿತ್ರದ್ದು, ಆನಂದ್ ಭಕ್ಷಿ ಅವರ ಸಾಹಿತಿ ಎಸ್ ಡಿ ಬರ್ಮನ್ ಅವರ ಸೂಪರ್ ಕಂಪೋಸಿಷನ್ನಲ್ಲಿ ಈ ಸೊಗಸಾಗಿರುವಂಥ ಗೀತೆ ಮೂಡಿ ಬರ್ತಾ ಇದೆ. ಇದರಲ್ಲಿ ಹೀರೋಯಿನ್ ಟ್ರೈನ್ನಲ್ಲಿರ್ತಾರೆ, ಹಾಗೆ ಹೀರೋ ಮಾತ್ರ ಹಾಡ್ತಾ ಹಾಡ್ತಾ ಕಾರಲ್ಲಿ ಸುತ್ತುವರಿತಾನೇ ಇರ್ತಾರೆ. ಯಾವ ಗೀತೆ ಅಂತ ಗೊತ್ತಾಯ್ತಲ್ಲ, ಇನ್ಯಾಕೆ ತಡ ಮಾಡೋದು? ಆ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ.

ರವೀಂದ್ರ ಜೈನ್ ಅವರ ಸಾಹಿತ್ಯ ಹಾಗೂ ಅವರದೇ ಸಂಗೀತ ಸಂಯೋಜನೆಯಲ್ಲಿ ಕೇಳಿದ್ರೆ ಚಿತ್ತ ಚೋಳ ಚಿತ್ರದ ಗೀತೆ ಇದಾಗಿತ್ತು. ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಬಹಳ ಸೊಗಸಾಗಿರುವಂಥ ಗೀತೆ. ಇದರಲ್ಲೂ ಅಷ್ಟೇ ಹೀರೋ ಹಾಡಾಡಿಕೊಂಡು ಸಾಕ್ತಾ ಸಾಕ್ತಾ ಸಾಕ್ತಾ ಹೋಗ್ತಾ ಇರ್ತಾರೆ. ಹಾಗೆ ಟ್ರಾವೆಲ್ ಮಾಡ್ತಾ ನಮ್ಮ ಪಾಯಲ್ಲೂ ಕೂಡ ಹಾಡು ಗುಣಗಿದ್ರೆ ಎಂತ ಚೆನ್ನಾಗಿರುತ್ತಲ್ವಾ? ಹೌದು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ. ಯಸ್, ಹಾಗೆ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಇದು ಒಂಥರ ಈ ಹಾಡಿನ ಕಡೆ ಕಡೆಯಲ್ಲಿ ಒಂದು ಟ್ರ್ಯಾಜಿಡಿನೂ ಆಕಾರ ಆಗ್ಬಿಡುತ್ತೆ. ಆದರೆ ಇದು ಸಾಕ್ತಾ ಹಾಡೋದು ಅಂತ ಹೇಳೋಕ್ಕೂ ಆಗಲ್ಲ, ಹಾಗೆ ನದಿ ದಂಡೆ ಮೇಲೂ ಕೂಡ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಎಲ್ಲದಕ್ಕೂ ಅನುಗುಣ ಆಗುವಂಥ ಗೀತೆ ಇದಾಗಿದೆ. ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಈ ಸೊಗಸಾಗಿರುವಂಥ ಗೀತೆ ಮೂಡಿ ಬರ್ತಾ ಇದೆ. ಸಂತೋಷ್ ಆನಂದ್ ಅವರ ಸಾಹಿತ್ಯ ಹಾಗೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಶೋರ್ ಚಿತ್ರದ ಗೀತೆ. ನಿಮ್ಮೆಲ್ಲರಿಗೋಸ್ಕರ ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ

ಇದಾಗಿತ್ತು ಇವತ್ತಿನ ಸುಕುನ್ ಕೆಪಲ್ ಕಾರ್ಯಕ್ರಮ. ಸ್ನೇಹಿತರೆ, ಈಗಷ್ಟೇ ಬಹಳ ಸೊಗಸಾಗಿರುವಂಥ ಗೀತೆಯನ್ನು ಕೇಳಿದ್ರಿ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂಥ ಗೀತೆ ಮೂಡಿ ಬಂದಿತ್ತು, ಜಬ್ ಜಬ್ ಫೂಲ್ ಕಿಲೆ. ಈ ಚಿತ್ರದ್ದು ಮದನ್ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಇದರೊಂದಿಗೆ ಇವತ್ತಿನ ಸುಕುನ್ ಕೆಪಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ ಕನಸಿನ ಲೋಕ ಕಾರ್ಯಕ್ರಮಕ್ಕೆ. ಹೌದು, ಹಾಡುಗಳ ಹಿಂದಿ ಹಾಡುಗಳ ನಂತರ ಕನ್ನಡ ಸಿನಿಮಾ ರಂಗದ ಬಹಳ ಸೊಗಸಾಗಿರುವಂಥ ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿಬರುತ್ತೆ. ಹಾಗೆ ನಿದ್ದೆಗೆ ಜಾರಿ ಹೋಗೋಣ ಅಂತ ಹೇಳ್ತಾ ಸೊ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ.

ನಮ್ಮ ಹೆಕ್ಕಿದು ಎಫ್ ಎಂ ರೈನ್ಬೋ, ಇದು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ನಾವು ಸಾಕ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿ ಗೀತೆಗಳನ್ನು ಕೇಳೋ ಅಂತಹ ಕಾರ್ಯಕ್ರಮ. ಮೊದಲನೇ ಗೀತೆ ಮೂಡಿ ಬರ್ತಾ

ಅದೇ ಬಹಳ ಸೊಗಸಾಗಿರೋಂಥ ಗೀತೆ. ಓಮಲಿಗೆ ಚಿತ್ರದ ಈ ಒಂದು ಟೈಟಲ್ ಟ್ರ್ಯಾಕ್, ಅನುರಾಗ ಸಂಗಮ ಚಿತ್ರದ್ದು ಓಮಲ್ಲಿಗೆ ಎನ್ನುವಂಥ ಗೀತೆ, ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ, ಹಾಗೆ ವಿ ಮನೋಹರ್ ಅವರ ಸಾಹಿತ್ಯ, ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ.

ತಂಪಾದ ಇಂಪಾದ ಹಾಡು ಇದಾಗಿತ್ತು. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂಥ ಗೀತೆ ಮೂಡಿ ಬಂದಿತ್ತು. ಹೃದಯ ಹಾಡಿತು ಚಿತ್ರದ್ದು, ಚಿವುದಯ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆ ಇತ್ತು. ಮುಂದಿನ ಗೀತೆ ಕೂಡ ಮೂಡಿ ಬರ್ತಾ ಇದೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ. ಈ ಗೀತೆ ಪೊಲೀಸ್ ಮತ್ತು ದಾದಾ ಚಿತ್ರದ್ದು. ಚಿತ್ರ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಚಿವುದಯ

ಎ ಜಯಸುದಾಸ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂಥ ಗೀತೆಯನ್ನು ಕೇಳಿದ್ರಿ. ಗೋಪಿ ಕೃಷ್ಣ ಚಿತ್ರದ ಗೀತೆ ಇದಾಗಿತ್ತು. ಎಸ್ ಜಾನಕಿ ಅವರು ಕೂಡ ಧ್ವನಿಗೊಳಿಸಿದರು. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿತ್ತು. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ, ಬೆಳ್ಳಿ ಕಾಲುಂಗುರ ಚಿತ್ರದ್ದು. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಅವರದೇ ಸಂಗೀತ.

ಪ್ರೇಮ ಬರಹ ಅನ್ನುವಂಥ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ ಸ್ನೇಹಿತರೆ. ಪ್ರತಾಪ್ ಚಿತ್ರದ ಗೀತೆ ಇದಾಗಿತ್ತು, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ. ಹಾಗೆ ಚಂದ್ರಿಕಾ ಗುರುರಾಜ್ ಅವರು ಕೂಡ ಧ್ವನಿ ಕೊಡಿಸಿದರು. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದಲ್ಲಿ ಸೊಗಸಾಗಿರುವಂತಹ ಗೀತೆ ಮೂಡಿ ಬಂದಿತ್ತು. ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಅವರ ಸಂದೇಶ ಬಂದಿದೆ. ಹಾಗೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಳ್ಳಿ ಮಳವಳ್ಳಿಯಿಂದ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ಆನಂದ್ ಕುಲಕರ್ಣಿ ಅವರ ಸಂದೇಶ ಕೂಡ ಬಂದಿದೆ. ಹಾಗೆ ಧರ್ಮಣ್ಣ ದಿನ್ನಿ ಮತ್ತು ನಾಗೇಂದ್ರ ತಾವರೆಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶ ಬಂದಿದೆ. ಕನಸಿನ ಲೋಕದಲ್ಲಿ ಹಾಡುಗಳು, ಆಹಾ ಹಾಡುಗಳ ಯಾನ ಸಾಗ್ತಾ ಇದೆ. ಮತ್ತೊಂದು ಸೊಗಸಾಗಿರುವಂಥ ಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಮನೋರ ಧ್ವನಿಯಲ್ಲಿ ರವಿ ವರ್ಮಾ ಚಿತ್ರದ ಗೀತೆ. ಎಸ್ ಜಾನಕಿ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಕಂಪೋಸಿಷನ್ನಲ್ಲಿ ಈ ಸೊಗಸಾಗಿರುವಂಥ ಗೀತೆ. ನಿಮ್ಮೆಲ್ಲರಿಗೋಸ್ಕರ ಆಕಾಶವಾಣಿ FM ರೈನ್ಬೋ 101.3 ರಲ್ಲಿ.

ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಸಮಯ ಆಗಿದೆ 10:44. ಎಲ್ಲರೂ ನಿದ್ದೆಗೆ ಆಲ್ಮೋಸ್ಟ್ ಜಾರಿರುವಂತಹ ನಿಮಿಷ ಇದಾಗಿರುತ್ತೆ. ಸೊ ನಿಮ್ಮ ನಿದ್ದೆಗೆ ಹಾಗೆ ನೀವು ನಿದ್ದೆ ಮಾಡ್ತಿಲ್ಲ ಹಾಗೆ ಹಲವಾರು ಹಾಡುಗಳನ್ನು ಕೇಳಬೇಕು ಅನ್ನೋದಾದರೆ ಬೇಗ ಬೇಗ ಕನಸಿನ ಲೋಕ ಕಾರ್ಯಕ್ರಮವನ್ನು ಟ್ಯೂನ್ ಇನ್ ಮಾಡಿ. ಜಾಣ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ತುಂಬ ಜಾಣರು ಕೇಳುವಂಥ ಗೀತೆ ಇದಾಗಿದೆ. ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ.

ಮೇಲಂತೂ ಎಲ್ಲಿಲ್ಲದೆ ಇರೋ ಪ್ರೀತಿ ಅನಿಸುತ್ತೆ. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಸೊಗಸಾಗಿರುವಂಥ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಸಾಂಗ್ಲಿಯಾನ ಭಾಗ ಎರಡು ಚಿತ್ರದ್ದು, ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಸಂಯೋಜನೆ. ಇದರಲ್ಲಿನ ಸಂಗೀತ ಅಂತಂದರೆ ಆ ಸ್ಯಾಕ್ಸೋಫೋನ್ ನುಡಿಸೋದಂತೂ ಬಹಳ ಬಹಳ ಸೊಗಸಾಗಿರುವಂತಹ ನೋಟ್ಸನ್ನು ಕೇಳಬಹುದು ಈ ಒಂದು ಗೀತೆಯಲ್ಲಿ. ಇನ್ನೇನು ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೀವಿ. ಇನ್ನೊಂದು ಹಾಡಿನ ಕಾಲಾವಕಾಶ ಮಾತ್ರ ಇದೆ, ಇನ್ನೊಂದು ಹಾಡನ್ನು ಮಾತ್ರ ಕೇಳಲಿಕ್ಕಿದೆ. ಆ ಹಾಡನ್ನು ಕೇಳಿ ಎಲ್ಲರೂ ಕೂಡ ನಿಮ್ಮ ಕನಸಿನ ಲೋಕದಲ್ಲಿ ಹಾಗೆ ತೇಲಿ ಹೋಗಿ ಮತ್ತೆ ಮುಂಜಾವಿಗೆ ನೀವು ಕೂಡ ಎದ್ದು ಬೇಗ ಬೇಗ ರೆಡಿಯಾಗಿ ಮತ್ತದೇ ಜಂಜಾಟದಲ್ಲಿ ಮುಳುಗಬೇಕು. ಅಷ್ಟರ ನಡುವೆ ಒಂದು ಸುಖ ನಿದ್ರೆಯಲ್ಲಿ ಎಲ್ಲರೂ ಕೂಡ ಜಾರಿ ಅಂತ ಹೇಳ್ತಾ ಗುಡ್ ನೈಟ್ ಟಾಟಾ ಶುಭರಾತ್ರಿ ಅಂತ ಹೇಳ್ತಾ ಇರೋದು ತೇಜಾ.